ಆತ್ಮೀಯ ಕೇಳುಗರಿಗೆ ಶ್ರೀನಿವಾಸ್ ಕುಲಕರ್ಣಿಯ ಶುಭ ಮುಂಜಾನೆ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಕಂಪನಾಂಕ 102.1 MHz. ಇಂದು ಬುಧವಾರ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಭಾದ್ರಪದ ಮಾಸದ 11ನೇ ದಿನ. ಈಗ ಸಮಯ 5:58:39. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ಸಿಂಧನೂರು ತಾಲೂಕಿನ ಮಟ್ಟೂರು ಗ್ರಾಮದ ಶರಣಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್. 7:40 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:05 ಭಾವಗೀತೆಗಳು. ಈ ಬೆಳಗ್ಗೆ 10:02 ಇಂದ 11:59 ವರೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳು.

ಈ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಸುರೇಖ ಅವರಿಂದ ಭಾಷಣ, ಗುರುಭ್ಯೋ ನಮಃ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ ಅವರೊಡನೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು, ಈ ವಿಷಯ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಡನೆ ಸಂದರ್ಶನ. ಈ ಎರಡೂ ಕಾರ್ಯಕ್ರಮಗಳ ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಹಿಂದಿ ಪಾಠ, 3 ಗಂಟೆಯಿಂದ 5 ಗಂಟೆಯವರೆಗೆ FM 101.3 ಕಾರ್ಯಕ್ರಮಗಳು.

ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಭಾಗವಹಿಸುವವರು ಪರಮೇಶ್ ಕೋರ್ವಿಹಾಳ್. ಈ ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ಗ್ರಾಮದರ್ಶಿ, ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಕೃಷಿ ಯಂತ್ರೋಪಕರಣಗಳ ಸಾಮಾನ್ಯ ನಿರ್ವಹಣೆ ಕುರಿತು ಡಾಕ್ಟರ್ ದೇವಾನಂದ್ ಮಸ್ಕಿ ಅವರೊಡನೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7:20 ಜಿ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು.

ಈ ಸಂಜೆ 7:45 8:30 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಗೆರೆ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಳ್ಳಿರಿಂದ ದೊಡ್ಡಾಟದ ಪದಗಳು, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, ನಂತರ 9:30 ಕ್ರೀಡಾಲೋಕ.

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಅವರ ಸರೋದ್ ವಾದನ ರಾಗ್ ಯಮನ್. 10:30 ಹಿಂದಿ ಚಿತ್ರಗೀತೆಗಳು.

ನಿಲಯದಿಂದ ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನಾ ಕೇಳುವಿರಿ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಹಸ್ರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
0: ಇದುವರೆಗೂ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಒಂದು ಸೂಕ್ತಿ ಹೀಗಿದೆ: ಮನುಷ್ಯ ಜೀವನದ ಉದ್ದೇಶವು ದೊರೆತ ವೇಳೆಯನ್ನು ವ್ಯರ್ಥ ಮಾಡದೆ ಸತ್ಕರ್ಮಗಳಲ್ಲಿ ತೊಡಗುವುದಾಗಿದೆ. ಶರೀರ, ಮನಸ್ಸು, ಮಾತಿನ ಮೂಲಕ ಒಳಿತನ್ನೇ ಮಾಡಬೇಕು.

0: ಆಕಾಶವಾಣಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ, ಕೆ ಎಸ್ ನಾಗರಾಜನ್ ಅವರ ರಚನೆ, ಬೃಂದಗಾನದಲ್ಲಿ.

0: ಪ್ರಸಾರವಾಯಿತು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಜನಪದ ಗೀತೆಗಳು. ಸಿಂಧನೂರು ತಾಲೂಕಿನ ಮಟ್ಟೂರು ಗ್ರಾಮದ ಶರಣಮ್ಮ ಮತ್ತು ಸಂಗಡಿಯರಿಂದ ಸಂಪ್ರದಾಯ ಪದಗಳು.

ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ಅಂದರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ವಾರ್ತೆಗಳ ವಿವರ: ಸರ್ಕಾರ ಮಾರ್ಗಸೂಚಿ ಅನುಸಾರ ಬರ ಪ್ರದೇಶ ಘೋಷಣೆ ಮಾಡಬೇಕು, ಅದರನ್ವಯ ಅಧ್ಯಯನ ಮಾಡಿ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಗದಗದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗದಗ ಜಿಲ್ಲೆಯ ಒಂದು ತಾಲೂಕನ್ನು ಮಾತ್ರ ಬರಪೀಡಿತ ತಾಲೂಕು ಎಂದು ಘೋಷಿಸಿರುವ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿದೆ. ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಬೆಳೆ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದ್ದು, ಶೇಕಡ 95% ಪ್ರದೇಶದಲ್ಲಿ ಹಸಿರು ಕಾಣದಂತಹ ಪರಿಸ್ಥಿತಿ ಕಾಣುತ್ತಿದೆ. ಆದ್ದರಿಂದ ಮುಂದಿನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆಯ ಸಾಧ್ಯವಾದಷ್ಟು ಹೆಚ್ಚಿನ ತಾಲೂಕುಗಳನ್ನು ಸೇರ್ಪಡೆಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಪ್ರಯತ್ನಿಸಲಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ತೇಗದ ಸಿರಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ. ರಸ್ತೆ ಬದಿಗಳಲ್ಲಿ ಹಾಗೂ ರೈತರ ಜಮೀನುಗಳಲ್ಲಿ ತೇಗದ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚುವರಿ ಆದಾಯ ದೊರೆಯುವಂತೆ ಮಾಡುವ ಉದ್ದೇಶವನ್ನು ಯೋಜನೆ ಹೊಂದಿದೆ ಎಂದು ಮುಖ್ಯಮಂತ್ರಿಯವರು ವಿವರಿಸಿದರು. ಮೈಕ್ರೋಫೈನಾನ್ಸ್ಗಳ ಹಾವಳಿ ತಡೆಯಲು ಈಗಾಗಲೇ ಕಾನೂನು ರೂಪಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಯಾವುದೇ ರೀತಿಯ ಒತ್ತಡ ಅಥವಾ ಕಿರುಕುಳ ನೀಡಬಾರದು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಈ ಸೂಚನೆಗಳನ್ನು ಉಲ್ಲಂಘಿಸಿ ರೈತರಿಗೆ ತೊಂದರೆ ನೀಡಿದರೆ ಸಂಬಂಧಪಟ್ಟವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೋಳಕ್ಕೆ ಬಿಡಿಸುಳಿ ರೋಗ ಬಂದಿದೆ. ಈ ರೋಗಕ್ಕೆ ವಿಮಾ ಪರಿಹಾರ ದೊರಕುವುದಿಲ್ಲ. ಹಾಗಾಗಿ ವಿಮಾ ಕಂಪನಿಯವರೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ, ಇದೇ 7ರಂದು ಯಾದಗಿರಿ ಜಿಲ್ಲಾ ಕೇಂದ್ರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸರ್ವ ಸಂಘಟನೆಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಮಸಮುದ್ರ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಾಜ್ಯದ ಹಲವು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿದ್ದರೂ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕನ್ನು ಮಾತ್ರ ಪಟ್ಟಿಗೆ ಸೇರಿಸಿದೆ. ಯಾದಗಿರಿ, ಗುರುಮಿಠಕಲ್, ವಡಗೇರ, ಸುರಪುರ ಹಾಗೂ ಹುಣಸಗಿ ತಾಲೂಕುಗಳನ್ನು ಕೈಬಿಟ್ಟಿರುವುದು ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿರುವ ಚಿತ್ರದುರ್ಗ, ಹೊಳಲ್ಕೆರೆ ಹಾಗೂ ಮೊಳಕಾಲ್ಮೂರು ತಾಲೂಕುಗಳು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾಗಲಿವೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ತಮ್ಮನ್ನು ಭೇಟಿಯಾದ ರೈತ ಮುಖಂಡರೊಂದಿಗೆ ಚರ್ಚಿಸಿದ ಅವರು, ಬರ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬರ ನಿರ್ವಹಣೆ ಕೈಪಿಡಿ 2020ರ ಮಾರ್ಗದರ್ಶಿ ಸೂತ್ರಗಳ ಮೇಲೆ ಆಧಾರಿತವಾಗಿದೆ ಎಂದರು. ಶೇಕಡ 60ಕ್ಕಿಂತ ಹೆಚ್ಚು ಮಳೆ ಕೊರತೆ ಹಾಗೂ ಸತತ 3 ವಾರಗಳ ಶುಷ್ಕ ವಾತಾವರಣ ಬರ ಘೋಷಣೆಯ ಮುಖ್ಯ ಮಾನದಂಡವಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಎಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವ ಸಿದ್ದತಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬರಲಿದ್ದು, ಪ್ರಜಾಸೇವೆಯು ಕೇವಲ ಪ್ರಚಾರಕ್ಕಾಗಿ ಮಾಡುವ ಕೆಲಸವಲ್ಲ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯೇ ಜನರ ಮನೆ ಬಾಗಿಲಿಗೆ ತೆರಳಿ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿನೂತನ ವ್ಯವಸ್ಥೆಯಾಗಿದೆ ಎಂದರು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದವರೆಗೆ ಪ್ರತ್ಯೇಕ ಕಾರ್ಯವ್ಯವಸ್ಥೆ ಮತ್ತು ಸಚಿವಾಲಯವನ್ನು ರೂಪಿಸಲಾಗಿದೆ ಎಂದರು. ಕೂಡ್ಲಿಗಿಯಲ್ಲಿ ನಡೆಯುವ ಈ ಐತಿಹಾಸಿಕ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಚಾಲನೆ ನೀಡುವರು. ಜೊತೆಗೆ ಕ್ಯಾಬಿನೆಟ್ನ ಅನೇಕ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಹಾಗೂ ಇತರ ಭಾಷೆಗಳ ನಡುವೆ ಭಾಷಾಂತರ ಕ್ಷೇತ್ರದಲ್ಲಿ ವಿಶೇಷ ಹಾಗೂ ಗಣನೀಯ ಸಾಧನೆ ಮಾಡಿರುವ ವಿದ್ವಾಂಸರಿಗೆ ನೀಡಲಾಗುವ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ 2025ರಲ್ಲಿ ಪ್ರಥಮಾವೃತ್ತಿಯಲ್ಲಿ ಪ್ರಕಟವಾದ ಅತ್ಯುತ್ತಮ ಅನುವಾದಿತ ಕೃತಿಗಳಿಗೆ ನೀಡಲಾಗುವ ಪುಸ್ತಕ ಬಹುಮಾನಗಳನ್ನು ಪ್ರಾಧಿಕಾರ ಪ್ರಕಟಿಸಿದೆ. ಗೌರವ ಪ್ರಶಸ್ತಿಯು ತಲಾ 50,000 ರೂಪಾಯಿ ನಗದು ಹಾಗೂ ಗೌರವ ಸನ್ಮಾನವನ್ನು ಒಳಗೊಂಡಿದ್ದು ಸೂರ್ಯಕಾಂತ್ ಸುಖಠಾಣಿಕೆ, ಡಾ ಮಲ್ಲರ್ ವೇಳಿಕೆ, ಡಾ ಬಂಜಗೆರೆ ಜಯಪ್ರಕಾಶ್, ಡಾ ನಾಗಣ್ಣ ಸಿ, ಡಾ ಕೇಶವ್ ಶರ್ಮಾ ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ನೀರು, ಎಳೆನೀರು, ತಿರುಳು, ಎಣ್ಣೆ, ನಾರು, ಚಿಪ್ಪು, ಎಲೆ, ಹೀಗೆ ಆಹಾರದಿಂದ ಹಿಡಿದು ಇಂಧನ, ಕೈಗಾರಿಕೆ ಮತ್ತು ಜೀವನೋಪಾಯದವರೆಗೆ ತೆಂಗು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ತೆಂಗು ಕೃಷಿ ಕೇವಲ ಕೃಷಿಯಲ್ಲ, ಅದು ಆರ್ಥಿಕತೆ, ಆಹಾರ ಪದ್ಧತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಭಾಗವಾಗಿದೆ. ಭಾರತದ ತೆಂಗಿನ ವಲಯದ ಮೇಲೆ ಸುಮಾರು 3 ಕೋಟಿ ಜನರು, ಅವರಲ್ಲಿ ಸುಮಾರು 1 ಕೋಟಿ ರೈತರು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತರಾಗಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನ ಉತ್ಪನ್ನಗಳ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತೆಂಗಿನ್ ನವೋದ್ಯಮಿ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಧು ಕರಗುಂದ.
4: ನಾನು ತೆಂಗಿನ್ ಅಂತ ಒಂದು ಸಂಸ್ಥೆನ 2017ರಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಸಾಫ್ಟ್ವೇರ್ ವೃತ್ತಿಯಲ್ಲಿದ್ದೆ, ಅದನ್ನ ಬಿಟ್ಬಿಟ್ಟು ಕೃಷಿ ಪರಿವಾರದಿಂದ ಬಂದಿದ್ದು. ಇತರನ್ನ ಕೃಷಿಯಲ್ಲೇ ಉಳಿಸಬೇಕು ಅಂತ ತೆಂಗಿನ ಮೌಲ್ಯವರ್ಧನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಾವು ತೆಂಗಿನ ಯಥೇಚ್ಛವಾಗಿ ಬೆಳಿತೀವಿ ಅರಸೀಕೆರೆ ತಿಪಟೂರು ಭಾಗದಲ್ಲಿ. ಮೊದಲು ನಾನು ತೆಂಗಿನ ಎಣ್ಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ವರ್ಜಿನ್ ಕೋಕೋನಟ್ ಆಯಿಲ್. ನೀರ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಕೋಕೋನಟ್ ಶುಗರ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. FPOಗಳ ಜೊತೆ ತೆಂಗಿನ ಕಾಯಿನ ಹೊಡೆದ್ಮೇಲೆ ಚಿಪ್ಪು ಬರ್ತಾ ಇತ್ತು, ಅದು ವೇಸ್ಟ್ ಆಗ್ತಾ ಇತ್ತು, ಸುಮ್ಮನೆ ಎಸಿತಾ ಇದ್ವಿ ಇಲ್ಲ ಸುಡ್ತಾ ಇದ್ವಿ. ಆ ತೆಂಗಿನ ಚಿಪ್ಪಿಗೆ ಏನಾರ ಒಂದು ಮೌಲ್ಯ ಕೊಡಕ್ಕಾಗುತ್ತಾ ಒತ್ತು ಕೊಟ್ಲು ನಮ್ಮ ತೆಂಗಿನ ಚಿಪ್ಪಲ್ಲೇ ಏನಾರ ಮಾಡಬಹುದಾ ಅಂತ ಇದ್ ಮಾಡಿದಾಗ ಒಂದು ಬೌಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಕಾಫಿ ಕುಡಿಯೋ ಮಗ್ ಲೋಟಸ್ ಮಾಡಿದ್ವಿ, ಸೋಪ್ ಇಡೋದಕ್ಕೆ ಸೋಪ್ ಸ್ಟ್ಯಾಂಡ್ ಮಾಡಿದ್ವಿ. ಒಂದು ತೆಂಗಿನ ಪೂರ್ತಿ ನಾವೇನು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ಎಲ್ಲಾ ವೇಸ್ಟ್ ಇಂದ ಪ್ರಾಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಹೆಂಗೆ ಒಂದು ಕೆಲ್ಸನ ಉತ್ಪತ್ತಿ ಮಾಡಬಹುದು ಹಳ್ಳಿಗಳಲ್ಲಿ, ನಮ್ಮ ಪಂಚಾಯತಿಗಳಲ್ಲಿ ಅಂತ ಒಂದು ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು ತೆಂಗಿನ ಸಂಸ್ಥೆ.
0: ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಹಾಗೂ ಕಲಬುರಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಸ್ಥಳೀಯವಾಗಿ ಬೆಳೆಯುವ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಬಳಸಿ 6 ಬಗೆಯ ರೆಡಿ ಟು ಈಟ್ ಎನರ್ಜಿ ಬಾರ್ಗಳನ್ನು ತಯಾರಿಸಲಾಗಿದ್ದು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯ ಕಾಳುಗಳನ್ನು ಕಚ್ಚಾ ಉತ್ಪನ್ನದಿಂದ ಮೌಲ್ಯವರ್ಧಿತ ಹಾಗೂ ಬ್ರಾಂಡೆಡ್ ಉತ್ಪನ್ನಗಳಾಗಿ ಪರಿವರ್ತಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರದೆ ರೈತರಿಗೆ ಸರ್ಕಾರದಿಂದ ನೀಡುತ್ತಿರುವ ಹಲವು ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಹಾಗೂ ರೈತರಿಂದ ಯಾವುದೇ ದೂರು ಬಂದರೂ ಸಂಬಂಧಿತ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮುಳುಗಡೆಯಿಂದ ಬಾಧಿತವಾದ ಬಾಗಲಕೋಟೆ ಜಿಲ್ಲೆಯ ಇದ್ದಲಗಿ ಗ್ರಾಮವನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ಸ್ಥಳಾಂತರಿಸಲು ಕ್ರಮ ವಹಿಸಲಾಗುವುದು ಎಂದು ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಜಯಾನಂದ ಕಾಶಪ್ಪನವರು ತಿಳಿಸಿದ್ದಾರೆ. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡ ಸ್ಥಳಕ್ಕೆ ಭೇಟಿ ನೀಡಿ ಉಂಟಾದ ಹಾನಿಯನ್ನು ಪರಿಶೀಲಿಸಿ ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪ್ರದೇಶಗಳ 2ನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
6: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿಕೇರ್ಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು.
8: ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 1994ರಲ್ಲಿ ಯಲ್ಲಪ್ಪ ನಿವೃತ್ತರಾದ್ರು. ಅವರಿಗೆ ಅವರ ಪ್ರಾವಿಡೆಂಟ್ ಫಂಡ್, ಜೀವನ ಪೂರ್ತಿ ದುಡಿದು ಗಳಿಸಿದ ಹಣದ ಒಂದು ಪ್ರಮುಖ ಭಾಗ ಮತ್ತು ಪಿಂಚಣಿ ಬರಬೇಕಾಗಿತ್ತು. ಅವರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಅವರು ಏನ್ ಮಾಡಿದ್ರು, ಅದಕ್ಕೆ ಅಲ್ಲಿನ ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದ ಹಾಗೇನೆ ಫಾರ್ಮ್ ಫಿಲ್ಅಪ್ ಮಾಡಿದ್ರು, ಕಚೇರಿಗೆ ಹೋದ್ರು, ಸರತಿ ಸಾಲಲ್ಲಿ ನಿಂತ್ಕೊಂಡ್ರು, ಆ ಅಪ್ಲಿಕೇಶನ್ ಅನ್ನ ಅಲ್ಲಿ ಕೊಟ್ಟು ಬಂದ್ರು. ಸುಮಾರು ತಿಂಗಳು ಕಳೀತು, ಅವರಿಗೆ ಬರಬೇಕಾದಂತಹ ಹಣ ಮಾತ್ರ ಬರಲಿಲ್ಲ. ಇದು 30 ವರ್ಷಗಳ ಹಿಂದಿನ ಕಥೆ. ಆದ್ರೆ ಈಗ ಕಾಲ ಬದಲಾಗಿದೆ, ಚಿತ್ರಣ ಬದಲಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್, ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
9: ನಮಸ್ಕಾರ, ಶುಭ ದಿನ.
10: ನಮಸ್ಕಾರ.
8: ಈಗ ಚಿತ್ರಣ ಬದಲಾಗಿದೆ ಅಂತ ಹೇಳಿದೆ, ಆದ್ರೆ ಈ ಚಿತ್ರಣ ಹೇಗೆ ಬದಲಾಗಿದೆ ಅನ್ನೋದನ್ನ ನೀವು ತಿಳಿಸಬೇಕು.
9: ಖಂಡಿತ. ಯಲ್ಲಪ್ಪ ಅವರ ಕಥೆಯೇ ಸಿಕೇರ್ಸ್ ಅನ್ನೋ ಸಿಸ್ಟಮ್ ಯಾವ ಸಮಸ್ಯೆಯನ್ನು ಪರಿಹರಿಸಲು ರೂಪಿಸಲಾಯಿತು ಎಂಬುದು ತೋರಿಸಿಕೊಳ್ಳುತ್ತದೆ. ಬಸವರಾಜು ಅವರ ಮಗ ಅಂದ್ರೆ ಯಲ್ಲಪ್ಪ ಅವರ ಮೊಮ್ಮಗ, ಅವರ ಹೆಸರು ಪ್ರಶಾಂತ್. ಇವತ್ತು ಅದೇ ಕೋಲ್ಡ್ ಬೆಲ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಅವರ ತಂಗಿಯ ಮದುವೆ ಫಿಕ್ಸ್ ಆಯ್ತು. ಮದುವೆ ಖರ್ಚಿಗೆ ಅವರಿಗೆ ತಮ್ಮ ಪ್ರಾವಿಡೆಂಟ್ ಫಂಡ್ ನಿಂದ ಸ್ವಲ್ಪ ಹಣ ವಿಡ್ರಾ ಮಾಡ್ಬೇಕಾಗಿ ಬಂತು. ಆಗ ಪ್ರಶಾಂತ್ಗೆ ಒಂದು ಚಿಂತೆ ಬಂತು, ಅಂದ್ರೆ ಅವರ ಅಜ್ಜನಿಗೆ ಹಣ ಬರಲು 8 ತಿಂಗಳು ಬೇಕಾಯ್ತು, ನನಗೂ ಅಷ್ಟೇ ಟೈಮ್ ಆದ್ರೆ ಮದುವೆ ದಿನ ಬಂದು ಬಿಡುತ್ತದೆ. ಈ ಯೋಚನೆಯಿಂದ ಪ್ರಶಾಂತ್ ತಮ್ಮ ಪಕ್ಕದ ಮನೆಯಲ್ಲಿ ವಾಸಿಸಿರುವ ಬಸಮ್ಮ ಅವರ ಹತ್ತಿರ ಹೋದ್ರು. ಬಸಮ್ಮ ಅವರ ಗಂಡ ಕೂಡ ಅದೇ ಮೈಂಡ್ ನಲ್ಲಿ ರಿಟೈರ್ ಆಗಿದ್ದರು. ಬಸಮ್ಮ ಹೇಳಿದ್ರು, CMPFO ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದಿದೆ, ನನ್ನ ಗಂಡ ಅವರ ಕ್ಲೇಮ್ CMPFO ಅವರ ಸಿಕೇರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲೇಮ್ ಮಾಡಿ ಹಣ ಕೆಲವೇ ದಿನಗಳಲ್ಲಿ ಬಂತು, ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಯ್ತು, ಆಫೀಸ್ಗೆ ಹೋಗುವ ಅವಶ್ಯಕತೆನೇ ಇರಲಿಲ್ಲ.
8: ಶ್ರೀಕಲಾ ಅವರು ಹೇಳಿದ್ರು CMPFO ಸಿಕೇರ್ಸ್ ನಲ್ಲಿ ಹಣವನ್ನ ಪಡೆದ್ರು ಅಂತ. ಮೋಹಿತ್ ಅವರೇ, ಈ CMPFO ಸಿಕೇರ್ಸ್ ಅಂದ್ರೆ ಏನು?
10: CMPFO ಅಂದ್ರೆ ಕೋಲ್ ಮೈನ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಕೋಲ್. ಸಿಕೇರ್ಸ್ ಅಂದ್ರೆ ಸೆಂಟ್ರಲೈಸ್ಡ್ ಕ್ಲೇಮ್ ಪ್ರೊಸೆಸಿಂಗ್ ಅಂಡ್ ಸೆಟಲ್ಮೆಂಟ್ ಪ್ಲಾಟ್ಫಾರ್ಮ್. ದಿಸ್ ಆನ್ಲೈನ್ ಪ್ಲಾಟ್ಫಾರ್ಮ್ aims to digitalize the PF and pension claim processing for the coal mine workers across India so that members need not go physically to the department every now and then for getting the PF and pension amount to their bank account.
8: ಅಂದ್ರೆ ಬರೀ ಇದು ಗಣಿಗಾರಿಕೆ ಕಾರ್ಮಿಕರಿಗೆ ಮಾತ್ರನಾ? ಆದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಸಾಕಷ್ಟು ಬೇರೆ ಬೇರೆ ಕಾರ್ಮಿಕರಿದ್ದಾರೆ.
7: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ದೇಶದ ಕೋಲ್ ವರ್ಕರ್ಸ್ಗೆ PF ಮತ್ತು ಪೆನ್ಷನ್ ಸಂಬಂಧಿತ ಸೇವೆಗಳನ್ನು ಇದು ನೋಡಿಕೊಳ್ಳುತ್ತದೆ. ಇವತ್ತು ಸುಮಾರು 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಿಕೇರ್ಸ್ ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಕೇರ್ಸ್ ಇದನ್ನು ಸರಳ ಮಾಡುತ್ತದೆ, ಅವರ ಕ್ಲೇಮ್ಗಳನ್ನು ಪ್ರಾಸೆಸ್ ಮಾಡಲು ಸರಳವಾಗುತ್ತದೆ. ವರ್ಕರ್ ಅಥವಾ ಕೋಲ್ ಕಂಪನಿ ಮತ್ತು CMPFO ಈ ಮೂರರನ್ನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರುವುದು ಸಿಕೇರ್ಸ್ ನ ಮುಖ್ಯ ಉದ್ದೇಶ. ಮೋಹಿತ್ ಅವರು ಹೇಳಿದ್ತರ ಸದ್ಯಕ್ಕೆ ಈ CMPFO ಸಿಕೇರ್ಸ್ ಪ್ಲಾಟ್ಫಾರ್ಮ್ ಬಂದು ಬರೀ CMPFO ಉದ್ಯೋಗಸ್ಥರಿಗೆ ಮಾತ್ರ ಡಿಸೈನ್ ಮಾಡುದು. ಆದ್ರೆ ಸಿಡ್ಯಾಕ್ ನ ಕೇಪಬಿಲಿಟಿ ನಲ್ಲಿ ನಾವು ಯಾವ ಸೆಕ್ಟರ್ಗೂ ಬೇಕಂದ್ರೂ PF ಮತ್ತೆ ಪೆನ್ಷನ್ ಅನ್ನು ಪ್ರೋಸೆಸ್ ಮಾಡೋಕೆ ಈ ತರ ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಬಹುದು.
8: ಮತ್ತೆ ಕಥೆಗೆ ಬರೋಣ. ಆ ದಿನ ಸಂಜೆ ಪ್ರಶಾಂತ್ ಏನ್ ಮಾಡಿದ್ರು?
7: ಪ್ರಶಾಂತ್ ಅವರು ಆ ಸಂಜೆ ಗೂಗಲ್ ಬ್ರೌಸ್ ಮಾಡ್ತಾ ಇರುವಾಗ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸಿಕೇರ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ರು. ಅವರು ತಮ್ಮ CMPFO ಅಕೌಂಟ್ ನಂಬರ್ ಅನ್ನು ಮತ್ತೆ ಯೂಸರ್ ನೇಮ್ ಆಗಿ ಯೂಸ್ ಮಾಡಿ ಲಾಗಿನ್ ಮಾಡಿದ್ರು. ತಕ್ಷಣ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ ಒಂದು OTP ಬಂತು. ಪ್ರಶಾಂತ್ ತುಂಬಾ ಖುಷಿ ಪಟ್ರು, ಯಾಕಂದ್ರೆ ಫಾರ್ಮ್ ಇಲ್ಲ, ಸ್ಟ್ಯಾಂಪ್ ಇಲ್ಲ, ಆಫೀಸ್ಗೆ ಹೋಗ್ಬೇಕಾಗಿಲ್ಲ, OTP ಹಾಕಿ ಲಾಗಿನ್ ಮಾಡಿದರೆ ಸಾಕು.
8: ಅಂದ್ರೆ ಇದಕ್ಕೆ ಮೊಬೈಲ್ ನಂಬರ್ ನೋಂದಣಿ ಮುಖ್ಯ ಅನ್ಸುತ್ತೆ ಅಲ್ವಾ?
7: ಹೌದು, ವರ್ಕರ್ಸ್ ಅವರ ಮೊಬೈಲ್ ನಂಬರ್ ಕಂಪನಿ ಜೊತೆ ರಿಜಿಸ್ಟರ್ ಆಗಿರಬೇಕು. ಲಾಗಿನ್ ಆದ್ಮೇಲೆ ವರ್ಕರ್ ಮಾಹಿತಿಗಳು ಒಂದೇ ಕಡೆ ಸಿಗುತ್ತವೆ. ಅವರ ಪರ್ಸನಲ್ ಡೀಟೇಲ್ಸ್, ಸರ್ವಿಸ್ ಡೀಟೇಲ್ಸ್, ಇ ಪಾಸ್ಬುಕ್, PF ಬ್ಯಾಲೆನ್ಸ್, ನಾಮಿನಿ ಡೀಟೇಲ್ಸ್ ಮತ್ತು ಕ್ಲೇಮ್ ಸ್ಟೇಟಸ್. ಈ ಪೋರ್ಟಲ್ ಅನ್ನು ಮೂರು ರೀತಿಯ ಯೂಸರ್ಸ್ ಬಳಸುತ್ತಾರೆ: ವರ್ಕರ್ಸ್, ಕೋಲ್ ಕಂಪನಿ ಅಫಿಷಿಯಲ್ಸ್ ಮತ್ತು CMPFO ಅಫಿಷಿಯಲ್ಸ್. ಪ್ರಶಾಂತ್ ಇ ಪಾಸ್ಬುಕ್ ಓಪನ್ ಮಾಡಿದ್ದಾಗ ಮೊದಲ ಬಾರಿಗೆ ಅವರು ತಮ್ಮ ವರ್ಷಗಳ ದುಡಿಮೆಯಿಂದ ಎಷ್ಟು ಹಣ ಸೇರಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡಿದರು.
8: ನಮ್ಮ ಅನೇಕ ಶ್ರೋತೃಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇರಬಹುದು, ಅಲ್ಲಿ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ ಹತ್ರ ಇರೋದಿಲ್ಲ. ಅವರಿಗೆ ಈ ಆಪ್ ನಿಜವಾಗಿಯೂ ಸಹಾಯ ಮಾಡುತ್ತಾ?
7: ಸಿಕೇರ್ಸ್ ಆಪ್ ಈಗ ವರ್ಷನ್ 2 ನಲ್ಲೂ ಬಂದಿದೆ. ಇದು ರಿಮೋಟ್ ಏರಿಯಾಸ್ ನಲ್ಲಿ ಇರುವ ಮತ್ತು ಪೆನ್ಷನರ್ಸ್ ನ ಅಗತ್ಯಗಳನ್ನು ಗಮನದಲ್ಲಿಟ್ಟು ರೂಪಿಸಲಾಗಿದೆ. ಪ್ರೊಫೈಲ್, ರಿಯಲ್ ಟೈಮ್ ಕ್ಲೇಮ್ ಸ್ಟೇಟಸ್ ಮತ್ತು ಗ್ರೀವನ್ಸ್ ಫೆಸಿಲಿಟಿ ಎಲ್ಲಾ ಅವರ ಕೈಯಲ್ಲಿರುವ ಮೊಬೈಲ್ ನಲ್ಲೇ ಸಿಗುತ್ತದೆ.
8: ಪ್ರಶಾಂತ್ ಅವರ ಕ್ಲೇಮ್ ಮತ್ತೆ ಏನಾಯ್ತು ಶ್ರೀಕಲಾ ಅವರೇ?
7: ಪ್ರಶಾಂತ್ ತಮ್ಮ ಕಂಪನಿ ಮೂಲಕ ಆನ್ಲೈನ್ ನಲ್ಲಿ ಕ್ಲೇಮ್ ಸಬ್ಮಿಟ್ ಮಾಡಿದ್ರು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಪ್ರಶಾಂತ್ ಅವರ ಮೊಬೈಲ್ ಪ್ರತಿ ಹಂತದ ಮಾಹಿತಿಯನ್ನು ಅವರಿಗೆ ತಿಳಿಸುತ್ತಿತ್ತು. ಮೊದಲು ಕ್ಲೇಮ್ ರಿಸೀವ್ಡ್ ಅಟ್ ರೀಜನಲ್ ಆಫೀಸ್, 2 ದಿನಗಳ ನಂತರ ಅಂಡರ್ ವೆರಿಫಿಕೇಶನ್, ಆಮೇಲೆ ಕ್ಲೇಮ್ ಅಪ್ರೂವ್ಡ್, ಅಮೌಂಟ್ ಕ್ರೆಡಿಟೆಡ್ ಟು ಯೋರ್ SBI ಅಕೌಂಟ್. ಪ್ರಶಾಂತ್ ಗೆ ತುಂಬಾನೇ ಸಂತೋಷವಾಯಿತು, ಯಾಕಂದ್ರೆ ಹಣ ಕೇವಲ 11 ದಿನಗಳಲ್ಲೇ ಬಂದಿತ್ತು.
8: ಈ ಸ್ಪೀಡ್ ಮತ್ತು ಕ್ಲಾರಿಟಿ ಹೇಗ್ ಸಾಧ್ಯವಾಯಿತು ಶ್ರೀಕಲಾ ಅವರೇ? ಯಾಕೆಂತಂದ್ರೆ ಈಗ 11 ದಿನದಲ್ಲೇ ಬಂತು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸಾಧ್ಯವಾಯಿತು?
7: ನಮ್ಮ ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಸಿಡ್ಯಾಕ್ ಡೆವಲಪ್ ಮಾಡಿದ ಈ ಪ್ಲಾಟ್ಫಾರ್ಮ್ ತುಂಬಾ ಸಿಂಪಲ್ ಮತ್ತೆ ಸ್ಪೀಡ್ ಆಗಿ ಮಾಡುವ ಆನ್ಲೈನ್ ಪ್ಲಾಟ್ಫಾರ್ಮ್. ಕ್ಲೇಮ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಆದ ಮೇಲೆ ಅದು CMPFO ರೀಜನಲ್ ಆಫೀಸ್ ಗೆ ರೀಚ್ ಆಗುತ್ತದೆ. ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮತ್ತು ಅಪ್ರೂವಲ್ ನಡೆಯುತ್ತೆ. ಎಲ್ಲಾ ಪ್ರೋಸೆಸ್ ಪೇಪರ್ಲೆಸ್. ಮೆಂಬರ್ ಯಾವಾಗ ಬೇಕಾದರೂ ಕ್ಲೇಮ್ ಟ್ರ್ಯಾಕ್ ಓಪನ್ ಮಾಡಿ ಕ್ಲೇಮ್ ಯಾವ ಸ್ಟೇಜ್ ನಲ್ಲಿದೆ ಅಂತ ನೋಡಬಹುದು. ಪ್ರಮುಖ ಹಂತಗಳಲ್ಲಿ ಆಟೋಮೆಟಿಕ್ ಆಗಿ SMS ಕೂಡ ಬರುತ್ತದೆ. ಕ್ಲೇಮ್ ಸಬ್ಮಿಟ್ ಆದಾಗ, ಕ್ಲೇಮ್ ಅಪ್ರೂವ್ ಆದಾಗ ಹಿಂದೆ ಯಾರನ್ನಾದರೂ ಕೇಳಬೇಕಿತ್ತು, ಆಫೀಸ್ ಸುತ್ತಬೇಕಿತ್ತು, ಈಗ ಅದರ ಅವಶ್ಯಕತೆನೇ ಇಲ್ಲ. ಇದನ್ನೇ ರಿಯಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಬಹುದು.
8: ಆದ್ರೆ ಈ ಕ್ಲೇಮ್ ಮೊತ್ತ, ಈ ಕ್ಲೇಮ್ ಅಮೌಂಟ್ ಕಾರ್ಮಿಕರಿಗೆ ಹೇಗೆ ಸಿಗುತ್ತೆ?
7: ಈ ಸಿಕೇರ್ಸ್ ಪ್ಲಾಟ್ಫಾರ್ಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಡೈರೆಕ್ಟ್ ಆಗಿ ಇಂಟಿಗ್ರೇಟೆಡ್ ಆಗಿದೆ. SBI ಅವರು ಎಲ್ಲಾ ಮೆಂಬರ್ಸ್ ಅವರ ಬ್ಯಾಂಕ್ ಅಕೌಂಟ್ಗೆ ಈ ಕ್ಲೇಮ್ ಅಪ್ರೂವ್ ಆದ ತಕ್ಷಣ ಅಮೌಂಟ್ DBT ಮೂಲಕ ವರ್ಕರ್ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದರ ಬಗ್ಗೆ SMS ಕೂಡ ಬರುತ್ತದೆ. ಮಧ್ಯದಲ್ಲಿ ಯಾವ ಬ್ರೋಕರ್ ಅಥವಾ ಮಿಡಲ್ ಮ್ಯಾನ್ ಇರಲ್ಲ.
8: ಕೇಳಿದ್ರೆ ಇದುವರೆಗೂ ಯಲ್ಲಪ್ಪ ಅವರ ಕಥೆಯಲ್ಲಿ ಆದಂತಹ ಬದಲಾವಣೆಯನ್ನ ನೋಡಿದ್ರಿ. 30 ವರ್ಷಗಳ ಹಿಂದಿನ ಜೀವನ ಈಗ ಹೇಗೆ ಬದಲಾಗಿದೆ, ಎಷ್ಟು ಬೇಗ ನಮ್ಮ ದುಡ್ಡು ನಮ್ಮ ಕೈ ಸೇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇದೇ ರೀತಿ ಇನ್ನೊಂದು ಕಥೆ ಇದೆ. ಈ ಸಿಕೇರ್ಸ್ ಹೇಗೆ ಕುಟುಂಬದ ಅತ್ಯಂತ ಕಷ್ಟದ ಸಮಯದಲ್ಲೂ ನೆರವಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಯಲ್ಲಪ್ಪ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಚಂದ್ರಮ್ಮ ಅನ್ನೋರು ವಾಸವಾಗಿದ್ರು. ಅವರ ಗಂಡ ಕೂಡ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದು ದಿನ ಗಣಿ ಅಪಘಾತದಲ್ಲಿ ಅವರು ನಿಧನರಾದ್ರು. ಅವರಿಗೆ ಇಬ್ರು ಚಿಕ್ಕ ಮಕ್ಕಳಿದ್ರು. ಚಂದ್ರಮ್ಮ ಅವರಂತಹ ಕುಟುಂಬಕ್ಕೆ ಸಿಕೇರ್ಸ್ ಹೇಗೆ ಸಹಾಯ ಆಗುತ್ತೆ ಶ್ರೀಕಲಾ ಅವರೇ?
9: ಸಿಕೇರ್ಸ್ ಮೂಲಕ ನಾಮಿನಿ ಆಗಿರುವ ಕುಟುಂಬಕ್ಕೆ ಫಿನಾನ್ಷಿಯಲ್ ಅಥವಾ ಹಣದ ಸೆಕ್ಯೂರಿಟಿ ಸಿಗುತ್ತದೆ. ಎಲಿಜಿಬಲ್ ನಾಮಿನಿ ಆಗಿದ್ದಾರೋ ಅವರಿಗೆ ಈ PF ಅಮೌಂಟ್ ಪಾವತಿಸಲಾಗುತ್ತದೆ. ಪೆನ್ಷನ್ ಕೂಡ ಮುಂದುವರಿಯುತ್ತದೆ. ಇವುಗಳಿಗೆ ಅಪ್ಲಿಕೇಶನ್ ಕೂಡ ಅದೇ ಪೋರ್ಟಲ್ ಮೂಲಕ ಮಾಡಬಹುದು. ಇದೆಲ್ಲ ಪೇಪರ್ಲೆಸ್ ಕೆಲಸ ಮತ್ತು ಕ್ಯಾಶ್ಲೆಸ್ ಆಗಿರುವುದರಿಂದ ಬ್ರೋಕರ್ ಮೂಲಕ ಯಾರಾದರೂ ಈ ಕುಟುಂಬವನ್ನು ಎಕ್ಸ್ಪ್ಲಾಯ್ಟ್ ಮಾಡುವ ಅವಕಾಶ ಕಡಿಮೆಯಾಗುತ್ತದೆ. ಚಂದ್ರಮ್ಮ ಅವರು ಅತ್ಯಂತ ಕಷ್ಟದ ದಿನಗಳಲ್ಲಿ ಆಫೀಸಿಂದ ಆಫೀಸ್ಗೆ ಓಡಾಡಬೇಕಾಗಿ ಬರಲಿಲ್ಲ. ತಮ್ಮ ವಿಧವೆ ಪೆನ್ಷನ್ ಕನ್ಫರ್ಮ್ ಆಯಿತು ಅಂತ ಬಂದ ಒಂದು SMS ಅವರಿಗೆ ತುಂಬಾ ದೊಡ್ಡ ಆಧಾರ ನೀಡಿತ್ತು. ಅವರ ಕಷ್ಟದ ಸಮಯದಲ್ಲಿ ಅದು ಒಂದು ಚಿಕ್ಕ ಆದರೆ ಬಹಳ ಮುಖ್ಯ ಸಹಾಯವಾಯಿತು.
8: ಪ್ರಶಾಂತ್, ಯಲ್ಲಪ್ಪ ಹಾಗೂ ಚಂದ್ರಮ್ಮ ಅವರ ಕಥೆಯ ಹಿಂದೆ ಒಂದು ದೊಡ್ಡ ಯಂತ್ರಗಳು ಕೆಲಸ ಮಾಡ್ತಾ ಇದೆ. ಇದೆಲ್ಲವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಶ್ರೀಕಲಾ ಅವರೇ?
9: ಇದೆಲ್ಲವನ್ನ ಮಿನಿಸ್ಟ್ರಿ ಆಫ್ ಕೋಲ್ ಪಾಲಿಸಿ ಮತ್ತು ರೆಗ್ಯುಲೇಷನ್ ನೋಡಿಕೊಳ್ಳುತ್ತದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಿನಿಸ್ಟ್ರಿ ಅವರ ಗೈಡೆನ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತವೆ. ಅಡ್ಮಿನಿಸ್ಟ್ರೇಷನ್ಗೆ ಸಿಕೇರ್ಸ್ ನಲ್ಲಿ ಡ್ಯಾಶ್ ಬೋರ್ಡ್ಸ್ ಕೂಡ ಇವೆ. ಕೋಲ್ ಇಂಡಿಯಾ ಆಫೀಷಿಯಲ್ಸ್ ಕ್ಲೇಮ್ ಟ್ರ್ಯಾಕಿಂಗ್ ಮತ್ತು ಆಫೀಸರ್ಸ್ ವರ್ಕ್ ಲೋಡ್ ಬಗ್ಗೆ ಅನಾಲಿಟಿಕಲ್ ರಿಪೋರ್ಟ್ಸ್ ಪಡೆಯಬಹುದು. ರಿಪೋರ್ಟ್ಸ್ ಅನ್ನು PDF ಅಥವಾ ಎಕ್ಸೆಲ್ ಫಾರ್ಮ್ಯಾಟ್ ನಲ್ಲಿ ಕೂಡ ತೆಗೆದುಕೊಳ್ಳಬಹುದು. ಇದರಿಂದ ಎಲ್ಲಿ ಡಿಲೇ ಆಗುತ್ತಿದೆ ಅಂತ ಆಫೀಷಿಯಲ್ಸ್ ರಿಯಲ್ ಟೈಮ್ ನಲ್ಲಿ ಗುರುತಿಸಬಹುದು. ಆಮೇಲೆ ಅದನ್ನು ಬೇಗ ಪರಿಹರಿಸಬಹುದು. ಯಲ್ಲಪ್ಪ ಅವರ ಕಾಲದಲ್ಲಿ ಫೈಲ್ ತಿಂಗಳುಗಟ್ಟಲೆ ಕಳೆದು ಹೋದರೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಡಿಜಿಟಲ್ ಸಿಸ್ಟಮ್ ಮೂಲಕ ಡಿಲೇ ಕೂಡ ಗುರುತಿಸಬಹುದು.
8: ಈಗ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ, ತೊಡಕು ಬಂದಲ್ಲಿ ಅವರ ಸಮಸ್ಯೆಯನ್ನ ಎಲ್ಲಿ ಹೇಳ್ಕೊಳ್ಳೋದು, ಏನು ಮಾಡಬಹುದು?
9: ಈ ಸಿಕೆಎಸ್ ಪೋರ್ಟಲ್ ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಗ್ರೀವೆನ್ಸ್ ಸೆಕ್ಷನ್ ಅಂತ ಇರುತ್ತದೆ. ಈ ಗ್ರೀವೆನ್ಸ್ ಸೆಕ್ಷನ್ ಮೂಲಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ grievance@cmpfo.gov.in ಈ ಮೇಲ್ ಅಡ್ರೆಸ್ಗೆ ಇಮೇಲ್ ಕೂಡ ಕಳಿಸಬಹುದು.
10: ಗಮನಿಸಿ, ಯಾರಾದರೂ ಫೋನ್ ಮಾಡಿ ನಾನು CMPFO ಅಥವಾ ಸಿಕೆಎಸ್ ಇಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ OTP ಕೇಳಿದ್ದಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ದಾರೆ ಅಥವಾ ಹಣ ಕೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. CMPFO ಫೋನ್ ಮೂಲಕ ಈ ರೀತಿಯ ಡೀಟೇಲ್ಸ್ ಅಥವಾ OTP ಕೇಳುವುದಿಲ್ಲ.
8: ಕೇಳಿದ್ರಲ್ಲ ಶ್ರೋತೃಗಳೇ, ಮೋಹಿತ್ ಅವರ ಮಾತುಗಳನ್ನ, ಯಾವುದೇ ಕಾರಣಕ್ಕೂ ನಿಮ್ಮ ವಿವರಗಳನ್ನ ಯಾರಿಗೂ ಶೇರ್ ಮಾಡಬೇಡಿ. ಕಲ್ಲಿದ್ದಲು ಗಣಿಯಾಳದಲ್ಲಿ ಕೆಲಸ ಮಾಡುವ ಒಬ್ಬ ಕಾರ್ಮಿಕರಿಗೆ ಅವರ ಉಳಿತಾಯ ಸುರಕ್ಷಿತವಾಗಿ ಸ್ಪಷ್ಟವಾಗಿ ತಮ್ಮ ಕೈಯಲ್ಲೇ ಯಾವುದೇ ಭಯ ಅಥವಾ ಅನಗತ್ಯ ವಿಳಂಬವಿಲ್ಲದೆ ಸಿಗ್ತಾ ಇದೆ. ಇದೆಲ್ಲ ಸಾಧ್ಯವಾಗಿದೆ ಸಿಡ್ಯಾಕ್ನ ಮುಖಾಂತರ. ಸಿಡ್ಯಾಕ್ ಡೇಟಾ ಸೈನ್ಸ್ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಮೂಲಕ ಅನೇಕ ಜನರ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ತರೋದಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಜೊತೆಗೆ ಜನರಿಗೆ ಸೇವೆ ನೀಡುವ ಇಲಾಖೆಗಳಿಗೂ ಮ್ಯಾನ್ಯುಯಲ್ ಕೆಲಸಗಳನ್ನ ಆನ್ಲೈನ್ ಕೆಲಸಗಳಾಗಿ ಬದಲಾಯಿಸಿ ಹೆಚ್ಚು ವೇಗವಾಗಿ ಮತ್ತು ಹೆಚ್ಚಿನ ಪಾರದರ್ಶಕತೆಯೊಂದಿಗೆ ಸೇವೆ ನೀಡೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಡ್ಯಾಕ್. ಇಷ್ಟೊತ್ತು ಮಾಹಿತಿ ನೀಡಿದ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
10: ಧನ್ಯವಾದಗಳು.
6: ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿಕೇಸ್, ಒಂದು ಡಿಜಿಟಲ್ ಕ್ರಾಂತಿ. ಈ ವಿಷಯವಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಹೊಂದಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
6: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
11: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30. ಪ್ರಕಟಣೆಗಳು.
12: ವನಸ್ಪಂದನ
13: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
14: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ, ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.
15: ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. 7:35 ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಕೇಳುತ್ತಿದ್ದಾರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13ನೇ ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೇವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್, ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ ರಾಜಧಾನಿ ಬಿಷ್ಕೆಕ್ನಲ್ಲಿ 2 ದಿನಗಳ ಕಾಲ ನಡೆದ 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯು 13 ಪ್ರಮುಖ ನಿರ್ಣಯಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ನಿರ್ಣಯಗಳು ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ, ಹವಾಮಾನ ವೈಪರೀತ್ಯ ತಡೆ, ಇಂಧನ ಭದ್ರತೆ, ವಿಕೋಪ ನಿರ್ವಹಣೆ ಹಾಗೂ ಡಿಜಿಟಲ್ ಸಹಕಾರದಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿವೆ. ಎಸ್ಸಿಒ ಒಕ್ಕೂಟದ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಐತಿಹಾಸಿಕ ಬಿಷ್ಕೆಕ್ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು, 4 ತಿಳುವಳಿಕಾ ಒಪ್ಪಂದಗಳು ಹಾಗೂ 20ಕ್ಕೂ ಹೆಚ್ಚು ಪ್ರಮುಖ ನಿರ್ಧಾರಗಳಿಗೆ ಶೃಂಗಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಇಂಗ್ಲಿಷ್ ಭಾಷೆಯನ್ನು ಎಸ್ಸಿಒ ಸಂಸ್ಥೆಯ ಅಧಿಕೃತ ಭಾಷೆಯನ್ನಾಗಿ ಸೇರ್ಪಡೆಗೊಳಿಸಿರುವುದು ಹಾಗೂ ಸುರಕ್ಷತಾ ಬೆದರಿಕೆಗಳ ನಿಗ್ರಹಕ್ಕಾಗಿ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸುವುದು ಈ ಶೃಂಗಸಭೆಯ ಅತ್ಯಂತ ಪ್ರಮುಖ ಮೈಲಿಗಲ್ಲಾಗಿದೆ. ಇದರ ಜೊತೆಗೆ ಸಂಘಟಿತ ಅಪರಾಧಗಳು ಮತ್ತು ಗಡಿಯಾಚೆಗಿನ ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆಯಲು, ಕಾನೂನು ಜಾರಿ ಸಂಸ್ಥೆಗಳ ನಡುವೆ ನಿಕಟ ಸಮನ್ವಯ ಸಾಧಿಸಲು ಹಾಗೂ 2030ರವರೆಗೆ ಮಾದಕ ದ್ರವ್ಯ ವ್ಯಸನ ವಿರೋಧಿ ಯೋಜನೆಗೆ ಕಾರ್ಯರೂಪ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ಒಕ್ಕೂಟದ ಸದಸ್ಯ ರಾಷ್ಟಗಳು ಮಹತ್ವದ ತೀರ್ಮಾನ ಕೈಗೊಂಡಿವೆ. ಶೃಂಗಸಭೆಯನ್ನು ಉದ್ದೇಶಿಸಿ ನಿನ್ನೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಮುಂಬರುವ 25 ವರ್ಷಗಳ ಸುಸ್ಥಿರ ಅಭಿವೃದ್ಧಿಗೆ ಸೂಕ್ತ ಮಾರ್ಗದರ್ಶನ ಸೂತ್ರಗಳನ್ನು ರೂಪಿಸಲು ಕರೆ ನೀಡಿದ್ದರು. ಸಭೆಯ ಕುರಿತು ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಶೃಂಗಸಭೆಯ ಅಂತಿಮ ನಿರ್ಣಯಗಳು ಪ್ರಾದೇಶಿಕ ಭದ್ರತೆ, ಸಂಪರ್ಕ ಹಾಗೂ ಅಭಿವೃದ್ಧಿಯ ವಿಷಯದಲ್ಲಿ ಭಾರತಕ್ಕೆ ಬಲವಾದ ಕಾರ್ಯತಾಂತ್ರಿಕ ವೇದಿಕೆಯನ್ನು ಒದಗಿಸಿಕೊಡಲಿದ್ದು, ಮಧ್ಯ ಏಷ್ಯಾ ಹಾಗೂ ಯುರೇಷಿಯನ್ ಪ್ರದೇಶಗಳೊಂದಿಗೆ ಭಾರತದ ಬಾಂಧವ್ಯವನ್ನು ಮತ್ತಷ್ಟು ಭದ್ರಪಡಿಸಲಿವೆ ಎಂದು ತಿಳಿಸಿವೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ರಾಷ್ಟ್ರದ ಕುರಿತು ಒಗ್ಗಟ್ಟಿನ ಭಾವನೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಧಾನಿಯವರ ಕಲ್ಪನೆಯಂತೆ ರೂಪಿಸಲಾದ ಸರಣಿ ಇಲಾಖಾ ಶೃಂಗಸಭೆಗಳಲ್ಲಿ ನಿನ್ನೆ ಆರಂಭಗೊಂಡ ಈ 2 ದಿನಗಳ ಸಮಾವೇಶವು ಮೊದಲನೆಯದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಪ್ರಮುಖ ಆದ್ಯತೆಗಳ ವಲಯಗಳ ಕುರಿತು ಚರ್ಚಿಸಿ ಕಾರ್ಯತಾಂತ್ರಿಕ ಯೋಜನೆಗಳನ್ನು ರೂಪಿಸುವುದು ಈ ಶೃಂಗಸಭೆಯ ಮುಖ್ಯ ಉದ್ದೇಶವಾಗಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳು ತಮ್ಮ ವಹಿವಾಟಿನ ಒಂದು ಭಾಗವನ್ನು ಸಂಶೋಧನೆ, ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕೆ ಹೂಡಿಕೆ ಮಾಡುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ನಡೆದ ಎಂಎಸ್ಎಂಇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿಶ್ವವಿದ್ಯಾಲಯಗಳು, ಐಐಟಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಬೆಳೆಸುವ ಮೂಲಕ ಜಾಗತಿಕ ಮಟ್ಟದ ಉದ್ಯಮಗಳಾಗಿ ಬೆಳೆಯಬೇಕು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಲು ಇದು ಅಗತ್ಯ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಮೆರಿಕ, ಬ್ರಿಟನ್, ನ್ಯೂಜಿಲೆಂಡ್, ಒಮಾನ್, ಸ್ವಿಟ್ಜರ್ಲೆಂಡ್ ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಪ್ರಮುಖ ರಾಷ್ಟಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ಭಾರತದ ವ್ಯಾಪಾರ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇಗಳು ಮತ್ತು ಕೈಗಾರಿಕೆಗಳಿಗೆ ಜಾಗತಿಕ ವ್ಯಾಪಾರ ಹಾಗೂ ರಫ್ತು ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳು ತೆರೆದಿವೆ ಎಂದು ಅವರು ಹೇಳಿದರು. 2012-13ರಲ್ಲಿ ಸುಮಾರು 4.67 ಕೋಟಿ ಇದ್ದ ಎಂಎಸ್ಎಂಇಗಳ ಸಂಖ್ಯೆ ಇದೀಗ ಸುಮಾರು 8 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಉದ್ಯಮಶೀಲತಾ ವ್ಯವಸ್ಥೆಯ ವಿಸ್ತಾರ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿ ನಿನ್ನೆ 16 ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, 2025-26 ಸಾಲಿನಲ್ಲಿ ಭಾರತ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆ ಸಾಧಿಸಿದ್ದು, ಇದರಲ್ಲಿ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು 1.29 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರು 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತಹ ವಾಣಿಜ್ಯ ಸಮಾವೇಶದಲ್ಲೂ ಭಾಗವಹಿಸಲಿದ್ದಾರೆ. ಬಳಿಕ ಮುಂಬೈಗೆ ತೆರಳಲಿರುವ ಅವರು ವಜ್ರ ಉದ್ಯಮ ಹಾಗೂ ಬಂದರು ವಲಯದ ಪ್ರಮುಖ ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. 100 ಗುರುತಿಸಲಾದ ಜಿಲ್ಲೆಗಳಲ್ಲಿ ಈ ಯೋಜನೆಯ ಅನುಷ್ಠಾನವನ್ನು ವೇಗಗೊಳಿಸುವುದು, ರೈತರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಮೇಲೆ ಸಭೆಯಲ್ಲಿ ಗಮನಹರಿಸಲಾಯಿತು. ಕೃಷಿ ಉತ್ಪಾದಕತೆಯ ಹೆಚ್ಚಳ, ಬೆಳೆ ವೈವಿಧ್ಯೀಕರಣ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಉತ್ತೇಜನ, ಇಳುವರಿ ನಂತರದ ದಾಸ್ತಾನು ಸಾಮರ್ಥ್ಯ ಹೆಚ್ಚಳ, ನೀರಾವರಿ ಮೂಲಸೌಕರ್ಯ ಅಭಿವೃದ್ಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೆಚ್ಚಿನ ಪ್ರವೇಶ ಸಕ್ರಿಯಗೊಳಿಸುವುದು ಹಾಗೂ ಆಡಳಿತ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವುದು ಈ ಯೋಜನೆಯ 6 ಪ್ರಮುಖ ಉದ್ದೇಶಗಳಾಗಿವೆ. ಇದರ ಜೊತೆಗೆ ಸಚಿವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಘಟಕದ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬರಮುಕ್ತ ಭಾರತ ಎಂಬ ಗುರಿ ಸಾಧಿಸಲು ಜಲಾನಯನ ಅಭಿವೃದ್ಧಿಯು ಒಂದು ಪ್ರಮುಖ ಸಾಧನವಾಗಿದೆ ಎಂದು ಅವರು ತಿಳಿಸಿದರು. ಚೀನಾದ ಗಾಂಗ್ನಾಂಗ್ ಪ್ರಾಂತ್ಯದ ಶೆಂಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಭಾರತದ ಪ್ರಮುಖ ಶಟ್ಲರ್ಗಳಾದ ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್, ತಾನ್ವಿ ಶರ್ಮಾ ಸಿಂಗಲ್ಸ್ ವಿಭಾಗದಲ್ಲಿ ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ನಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಭಾರತದ ಉನ್ನತಿ ಹೂಡಾ ಪಂದ್ಯಾವಳಿಯಿಂದ ಹೊರಬಿದ್ದರು. ವಿಶ್ವದ 25ನೇ ಶ್ರೇಯಾಂಕಿತ ಹೂಡಾ ಸೌತ್ ಕೊರಿಯಾದ ವಿಶ್ವದ 12ನೇ ಶ್ರೇಯಾಂಕಿತರಾದ ಕಿಮ್ ಗಾಯುನ್ ವಿರುದ್ದ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ 10-21, 18-21 ಅಂತರದಲ್ಲಿ ಸೋಲನುಭವಿಸಿದರು. ಇನ್ನು ಪುರುಷರ ಡಬಲ್ಸ್ನಲ್ಲಿ ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ತಮ್ಮ ಮೊದಲನೇ ಪಂದ್ಯದಿಂದ ಹಿಂದೆ ಸರಿದು ಪಂದ್ಯಾವಳಿಯಿಂದ ಹೊರನಡೆಯಿತು. ಈ ಜೋಡಿ ಚೀನಾದ ಚೆನ್ ಬೊ ಯಾಂಗ್ ಮತ್ತು ಲಿಯು ಇ ಜೋಡಿ ವಿರುದ್ದ 8-11 ಹಿನ್ನಡೆಯಲ್ಲಿದ್ದರು. ಅಫ್ಘಾನಿಸ್ತಾನ ವಿರುದ್ದದ ನಡೆಯಲಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಗೆ 15 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಭಾರತ ತಂಡದ ನಾಯಕರಾಗಿ ಹಾಗೂ ತಿಲಕ್ ವರ್ಮಾ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಮುಖ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಫಿಟ್ನೆಸ್ ದೃಢೀಕರಣಕ್ಕೆ ಒಳಪಟ್ಟು ತಂಡಕ್ಕೆ ಮರಳಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅಫ್ಘಾನಿಸ್ತಾನ ಆತಿಥ್ಯ ವಹಿಸಲಿರುವ ಈ ಸರಣಿಯ ಪಂದ್ಯಗಳು ಇದೇ 13, 15 ಮತ್ತು 17 ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೆಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13 ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ನಾಗದೇವತೆಯ ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:46. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಹೊಂಬಿಸಲು ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಗೀತಾಪ್ರಿಯ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಜಿ ಉದಯ್ ಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದರೆ ಟಿ ಜಿ ಲಿಂಗಪ್ಪ, ಚಿತ್ರ ಶ್ರುತಿ ಸೇರಿದಾಗ ಕೇಳಿಬರುವ ಧ್ವನಿಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

0: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ

ಹಂತಕನ ಸಂಚು ಈ ಚಿತ್ರದ ಗೀತೆ ಗಾಯಕರು ವಾಣಿ ಜಯರಾಮ್ ಮತ್ತು ಜಯಚಂದ್ರನ್. ಕುವೆಂಪು ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.

0: leaders met on the sidelines of the G20 Finance Ministers and Central Bank Governors meeting in Asheville, North Carolina, yesterday. Prime Minister of Belgium, Bart De Wever, will be on a three-day visit to India beginning today. During the visit, he will hold bilateral talks with Prime Minister Narendra Modi to discuss the entire spectrum of bilateral relations and regional and global issues of mutual interest. The India Meteorological Department, IMD, has issued orange colour warning for heavy to very heavy rainfall at isolated places over Chhattisgarh, East Madhya Pradesh and Uttarakhand today. The IMD has forecast heavy rainfall over Arunachal Pradesh, Assam, Meghalaya, Bihar, Haryana, Chandigarh and Delhi today. Amid the threat of flooding in Bihar's border districts following floods in Nepal, severe erosion along the Ganga in Bhagalpur has raised concern. In Shankarpur of Kharik block, the situation remains sensitive due to the strong current and pressure of the river. More from our correspondent.
1: Severe erosion along the Ganga has washed away an old Durga temple, a Hanuman temple and around 500 meters of Zamidari embankment in the Navgachhia block. People from the affected areas have been shifted to safer locations. Teams of the Water Resources Department are working on a war footing to control the erosion. Senior officials and engineers are present at the site and are continuously monitoring the situation. Water Resources Minister Vijay Kumar Chaudhary said that the erosion has intensified due to an unexpected change in the course of the Ganga. He said all possible efforts are being made to check the erosion and situation is being closely monitored. Meanwhile, a rise in the water levels of major rivers has led to flooding at several places in Saran, Vaishali, Begusarai, Buxar, Jahanabad, Nawada and Aurangabad districts. The administration and water resources department are maintaining close vigil in vulnerable areas. Savita Parikh, Akashwani News, Patna.
0: In badminton, India's leading shuttler Lakshya Sen, Kidambi Srikant and Tanvi Sharma will begin their campaigns today at the China Masters Super 750 in Shenzhen, Guangdong Province. Satvik Sairaj Ranki Reddy and Chirag Shetty will also be in action in men's doubles. Earlier, Unnati Hooda has made an early exit from the tournament yesterday after she lost to South Korea's Kim Jae-yeon in straight games in the opening round of the women's singles. And now, for a look at today's newspapers, it's over to Renu Kataria.
2: Thank you, Shagun. Prime Minister Narendra Modi asks SCO member nations to unite in fight against terror, shun double standards, resolve conflict via dialogue, respect sovereignty, leads the Asian age. All systems are go, stormproof economy, August queues lead to growth. Headlines the Economic Times adding several macro indicators bring further economic cheer. GST mop-up grows 15%, car sales zoom and other signals stay green on resilient strength. In a historic milestone for the Indian Air Force, Air Vice Marshal Shakti Sharma has become the first woman officer, non-medical, in the country's armed forces to attain the rank of Air Vice Marshal or equivalent, informs the Pioneer. And finally, scientists from the Zoological Survey of India in collaboration with ICAR, Centre Marine Fisheries Research Institute and international experts have discovered a new species of deep sea skate in the Arabian Sea off India's southwestern coast, informs the Pioneer. And with that, it's back to you, Shagun.
0: Thank you, Renu. And now before we end the bulletin, the headlines once again. Prime Minister Narendra Modi renews call to embrace Swadeshi goods and avoid unnecessary purchase of gold and destination weddings abroad. Prime Minister to address valedictory session of departmental summit of Jal Shakti Ministry in New Delhi today. Government reduces stock holding limit of sugar from 4 to 2,000 quintals. US begins fresh strikes on IRGC targets inside Iran, explosions heard in Bandar Abbas and Hormuz. Indian forensic team begins DNA analysis to identify flash flood victims in Nepal. And India's leading shuttlers Lakshya Sen, Kidambi Srikant and Tanvi Sharma to begin their campaigns at China Masters Super 750 in Shenzhen today. And with that, we end the morning news. Have a nice day.
3: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಜ್ಮಾ ನಾಹಿದ್. ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾದ ಹುಣ್ಣುಗಳು, ಕಜ್ಜಿ, ಕುರ, ದದ್ದುಗಳು ಸಾಮಾನ್ಯವಾಗಿ ರಕ್ತ ಅಶುದ್ಧಿಗೊಳ್ಳುವ ಕಾರಣ ಉಂಟಾಗುತ್ತವೆ. ಕೆಲವೊಮ್ಮೆ ಇದರ ಜೊತೆಗೆ ಶಿಲೀಂಧ್ರಗಳ ಸೋಂಕಿನಿಂದಲೂ ಉಂಟಾಗುತ್ತವೆ. ಅನುವಂಶಿಕ, ಜಂತುಹುಳುಗಳು, ಮೈನೂರತೆಯೂ ಕಾರಣಗಳಲ್ಲೊಂದು. ಇವುಗಳಿರುವ ಕಡೆ ಅತಿಯಾದ ತುರಿಕೆ ಕಂಡುಬಂದು ಒಮ್ಮೊಮ್ಮೆ ಕೀವು ಸೋರುವಿಕೆಯೂ ಕಾಣಿಸಿಕೊಳ್ಳಬಹುದು. ಕಾಯದ ಗಳೆಗಳು ಕಾಣಿಸಿಕೊಳ್ಳುತ್ತವೆ. ಶಿಲೀಂಧ್ರ ಸೋಂಕು ತಗುಲಿದಾಗ ಅನ್ಯ ತರಹದ ಶಿಲೀಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ತಲೆಯಲ್ಲಿ ಗಡ್ಡ ಬೆಳೆಯುವ ಜಾಗದಲ್ಲಿ ಮೀಸೆ ಹಾಗೂ ಹುಬ್ಬುಗಳಿರುವ ಕಡೆ, ಉಗುರುಗಳಲ್ಲಿ, ಪಾದಗಳಲ್ಲಿ ಇತ್ಯಾದಿ. ತಲೆಯ ಶಿಲೀಂಧ್ರ ಸೋಂಕಿನ ತೀವ್ರತೆ ಹೆಚ್ಚಾಗಿರುತ್ತದೆ. ಇದು ಕೂದಲಿನ ಬೇರುಗಳ ತನಕ ಹರಡಿದ್ದು ಹಲವಾರು ಮೊಟ್ಟೆಗಳು ಉತ್ಪತ್ತಿಯಾಗಿರುತ್ತವೆ. ತೀವ್ರವಾದ ತುರಿಕೆ ಹಾಗೂ ಒಣಹೊಟ್ಟು ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಈ ಸೋಂಕು ಸಾಮಾನ್ಯವಾಗಿ ಮುಖ, ಕತ್ತು, ಒಮ್ಮೊಮ್ಮೆ ಸೊಂಟಕ್ಕೂ ಬೆವರಿನ ಕಾರಣದಿಂದ ಹರಡುತ್ತದೆ. ಬೇಸುಗೆಯಲ್ಲಿ ಹೆಚ್ಚು ಹೊತ್ತು ಕಾಲ ಪಾದಗಳಿಗೆ ಚಪ್ಪಲಿ ಧರಿಸದೇ ಇರುವ ಕಾರಣ ಹೆಚ್ಚು ಹೊತ್ತು ಕಾಲ ಪಾದಗಳನ್ನು ಒದ್ದೆ ಇಡಬೇಕಾದ ಸಂಭವ ಬಂದಾಗ ಕಾಲು ಚೀಲಗಳನ್ನು ಬದಲಾಯಿಸದೇ ಇರುವ ಕಾರಣ ಸಾರ್ವಜನಿಕ ಸ್ನಾನ ಕೊಠಡಿಗಳು, ಈಜುಕೊಳಗಳನ್ನು ಉಪಯೋಗಿಸುವುದರಿಂದಲೂ ಈ ಒಂದು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಕಂಕಳುಗಳ ಸಂಧಿಗಳಲ್ಲಿ, ಜನನೇಂದ್ರಿಯಗಳ ಅಕ್ಕಪಕ್ಕದ ಜಾಗಗಳಲ್ಲಿಯೂ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ. ಸೋಂಕು ತಗುಲಿ ಅವುಗಳ ಲಕ್ಷಣಗಳು ಗೋಚರಿಸುವ ಕಾಲ 10-14 ದಿವಸಗಳು. ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಚರ್ಮ ರೋಗಗಳಿಗೆ ಮುನ್ಸಿನ್ ಮುಸ್ಸಿಲ್ ಚಿಕಿತ್ಸೆಯನ್ನು ಅನುಸರಿಸಿ ನಂತರ ಅಶುದ್ಧ ರಕ್ತವನ್ನು ಶುದ್ಧಗೊಳಿಸಲು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಸಿದ್ಧೌಷಧಿಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಮಾಜುನೆ ಉಷ್ಬಾ, ಇತ್ರಿಫಿಲೆ ಶಹಿದ್ರಾ, ಹಬ್ಬೆ ಮುಸಫಿಯ ಖೂನ್, ಶರ್ಬತೆ ಉನಾಬ್, ಮಾಜುನೆ ಚೋಪ್ಚೀನಿ ಇತ್ಯಾದಿಗಳು. ಗಾಯಗಳಿಗೆ ಲೇಪಿಸಲು ಅತ್ಯಂತ ಪರಿಣಾಮಕಾರಿಯಾದ ಮುಲಾಮುಗಳು ಲಭ್ಯ ಇವೆ. ಮರಹಮೆ ಖೂಬಾ, ಮರಹಮೆ ಕಾಫುರಿ, ಮರಹಮೆ ಸಾದಾ ಇತ್ಯಾದಿ. ಇವುಗಳನ್ನೆಲ್ಲ ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಅನುಸರಿಸಿ ಸೇವಿಸಿ ಬಳಸಬೇಕಾಗುವುದು ಕಡ್ಡಾಯವಾಗುತ್ತದೆ. ಮುನ್ಸಿಜ್ ಹಾಗೂ ಮುಸಿಲ್ ಚಿಕಿತ್ಸಾ ಕ್ರಮವೂ ಸಹ ಶರೀರವನ್ನು ಶೋಧಿಸಿ ನವಚೈತನ್ಯವನ್ನುಂಟು ಮಾಡಲು ಅಳವಡಿಸಲ್ಪಟ್ಟ ಒಂದು ಚಿಕಿತ್ಸಾ ಕ್ರಮವಾಗಿದೆ. ಮುನ್ಸಿಜ್ ಔಷಧಿಗಳನ್ನು ಕೊಡೋದ್ರಿಂದ ದೇಹದಲ್ಲಿ ಬಹಳ ಕಾಲದಿಂದ ಉಳಿದುಕೊಂಡಿರುವ ಹಾಗೂ ತೀಕ್ಷ್ಣವಾದ ಸ್ನಿಗ್ಧದಿಂದ ಕೂಡಿದ ಅನಗತ್ಯ ದೋಷಗಳು ಉಲ್ಬಣಗೊಂಡು ತೆಳುವಾದ ರೂಪಕ್ಕೆ ಮಾರ್ಪಾಡು ಹೊಂದಿ ಸುಲಭವಾಗಿ ಚಲಿಸುವಂತಾಗುತ್ತವೆ. ನಂತರ ಮುಸಿಲ್ ಚಿಕಿತ್ಸಾ ಕ್ರಮದ ಮೂಲಕ ಇವುಗಳನ್ನು ವಾಮನ ಇಲ್ಲವೇ ಮೃದು ಹಾಗೂ ತೀಕ್ಷ್ಣ ವಿರೇಚಕಗಳ ಮೂಲಕ ಹೊರಹಾಕಲಾಗುತ್ತದೆ. ಮುನ್ಸಿಜ್ ಮುಸಿಲ್ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ರೋಗದ ದೋಷಕ್ಕನುಸಾರ ತಯಾರಿಸಲಾಗಿರುತ್ತದೆ. ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ತಾಲಿಖ್ ಅಥವಾ ಜಿಗಣೆ ಚಿಕಿತ್ಸೆ. ಇದು ಹಲವಾರು ಚರ್ಮ ರೋಗಗಳಿಗೆ, ಪ್ರಮುಖವಾಗಿ ಸೋರಿಯಾಸಿಸ್, ದೀರ್ಘಕಾಲದಿಂದ ಗುಣವಾಗದೇ ಇರುವ ಹುಣ್ಣುಗಳು, ಕುರಗಳು, ಮಧುಮೇಹ ಗಾಯಗಳು, ಅಲ್ಸರ್ಗಳಿಗೆ, ವೆರಿಕೋಸ್ ಹಾಗೂ ವ್ಯಾಸ್ಕ್ಯುಲೈಟಿಕ್ ಅಲ್ಸರ್ಗಳಿಗೆ ಅತ್ಯುತ್ತಮವಾದ ಫಲಿತಾಂಶ ನೀಡುತ್ತದೆ. ಚರ್ಮ ರೋಗಗಳಿಗೆ ಪರಿಣಾಮಕಾರಿಯಾಗುವ ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ಹಿಜಾಮಾ ಅಥವಾ ಕಪ್ಪಿಂಗ್. ಇದರಲ್ಲಿ ಕಪ್ಗಳನ್ನು ಅಥವಾ ಗಾಜಿನ ಲೋಟಗಳನ್ನು ದೇಹದ ಮೇಲಿಟ್ಟು ಶಾಖ ಅಥವಾ ಸಕ್ಷನಿನ ಮೂಲಕ ಭಾಗಶಃ ನಿರ್ವಾತವನ್ನು ಸೃಷ್ಟಿಸಲಾಗುತ್ತದೆ. ಚರ್ಮದ ಮೇಲ್ಮೈ ಮೇಲೆ ಸೆಳೆಯುವಂತಹ ಪ್ರಕ್ರಿಯೆ ಉಂಟಾಗಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ನೋವು ಹಾಗೂ ಊತ ಕಡಿಮೆಗೊಳ್ಳುತ್ತದೆ. ದೇಹದ ಆಳದಲ್ಲಿರುವ ಬಾವು ಸ್ಥಳಾಂತರಗೊಂಡು ಮೇಲ್ಭಾಗಕ್ಕೆ ಚಲಿಸುವುದರಿಂದ ಹಾನಿಕಾರಿ ದೋಷಗಳನ್ನು ಹೊರತೆಗೆಯಲು ಸುಲಭವಾಗುತ್ತದೆ. ನಂತರ ದೋಷರಹಿತ ರಕ್ತ ಸಂಚಾರ ಈ ಸ್ಥಳಕ್ಕೆ ಸರಾಗವಾಗಿ ಆಗುವುದರಿಂದ ವ್ಯಾಧಿ ಗಾಯಗಳು ಬೇಗನೆ ಗುಣಮುಖಿಗೊಳ್ಳುತ್ತವೆ. ತಾಲೀಖ್ ಹಾಗೂ ಹಿಜಾಮ ಚಿಕಿತ್ಸಾ ಕ್ರಮಗಳನ್ನು ಮುನ್ಸಿಜ್ ಚಿಕಿತ್ಸೆ ನೀಡಿದ ನಂತರ ಕೈಗೊಂಡರೆ ಅತ್ಯುತ್ತಮವಾದ ಫಲಿತಾಂಶ ದೊರಕುತ್ತದೆ. ಯುನಾನಿ ತತ್ವಗಳಲ್ಲೊಂದಾದ ಅಸ್ಬಾಬೆ ಸತ್ತೆ ಜರೂರಿಯಾ ಚರ್ಮ ರೋಗ ನಿರ್ವಹಣೆ ಹಾಗೂ ನಿರ್ಮೂಲನೆಗೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸ್ವಚ್ಛವಾದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕ ಸಮರ್ಪಕವಾದ ಆಹಾರ, ಶುದ್ಧವಾದ ನೀರಿನ ಸೇವನೆ ಮತ್ತು ಬಳಕೆ, ವಿಶ್ರಾಂತಿ ಹಾಗೂ ದೈಹಿಕ ಚಟುವಟಿಕೆ, ಮಾನಸಿಕ ಚಟುವಟಿಕೆ, ನಿದ್ರೆ ಮತ್ತು ಎಚ್ಚರ, ವಿಸರ್ಜನೆ ಹಾಗೂ ಧಾರಣ ಶಕ್ತಿ. ಯಾವುದೇ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದಾಗ ಅವರುಗಳು ಉಪಯೋಗಿಸುವ ಬಟ್ಟೆ, ಬಾಚಣಿಗೆ, ದೈನಂದಿನ ಸಾಮಗ್ರಿಗಳನ್ನು ರೋಗ ಗುಣವಾಗುವವರೆಗೂ ಬೇರೆ ಇಡುವುದೇ ಒಳ್ಳೆಯದು. ಧನ್ಯವಾದಗಳು.
4: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಉಜ್ಮಾ ನಾಹಿದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35. ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
7: ಅಗ್ನಿ ಆಕಾಶವ ಬೆರೆಸಲು. ರಚನೆ ಹೇಮಗಲ್ಲ ಹಂಪ. ಗಾಯಕರು ತೀರ್ಥಹಳ್ಳಿ ವಾಸಂತಿ ಶೆಣೈ. ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ. ರಚನೆ ಚನ್ನಬಸವಣ್ಣ. ಗಾಯಕರು ಶಂಕರ್ ಶಾನ್ಭಾಗ್. ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಧ್ಯಾನ ಮೌನವ ನುಂಗಿರ್ತದ ಕಂಡೆನಯ್ಯ. ರಚನೆ ಜಕ್ಕಣಯ್ಯ. ಗಾಯಕರು ಶಂಕರ್ ಶಾನ್ಭಾಗ್. ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಕಾಲಿಲ್ಲದ ನಡೆ ಕೈಯಿಲ್ಲದ ಮುಟ್ಟು. ರಚನೆ ದೇಶಿಕೇಂದ್ರ ಸಂಗನ ಬಸವಯ್ಯ. ಗಾಯಕರು ನಿವೇದನಾ ಎಂಆರ್ ಶಿವಮೊಗ್ಗ. ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಮನೆಯ ಕಟ್ಟುವಾತ ಪ್ರಾಣಲಿಂಗಿಯಲ್ಲ. ರಚನೆ ಕಾಡಸಿದ್ದೇಶ್ವರ, ಗಾಯಕರು ಸಂಗೀತ ಕಟ್ಟಿ, ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಸಂಘ ಸಹಿತ ಶರಣರು ಬಂದರೆ. ರಚನೆ ಬಸವಣ್ಣ, ಗಾಯಕರು ರಮೇಶ್ ಚಂದ್ರ, ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಪ್ರಕಟಣೆಗಳು.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ವನಸ್ಪಂದನ.

0: ಇದುವರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ.

ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಆರ್ ಪಿ ಪಟ್ನಾಯಕ್ ಹಾಗೂ ಉಷಾ ಅವರ ಧ್ವನಿಯಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 5:30. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವ ವಾಣಿ.

0: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ರಾಯಚೂರು.
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
1: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
2: ಮನಸ್ಸೊಂದಿದ್ದರೆ ಮಾರ್ಗವುಂಟು, ಕೆಟ್ಟದೇ ಇರಬೇಕೆಂದು.
1: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಕೆಟ್ಟದೇ ಇರಬೇಕೆಂದೆಂದು
1: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ

0: ಆತ್ಮೀಯ ಕೇಳುಗರೆ, ಇವತ್ತಿನ ತುತ್ತಿಗುಂದು ಮಾರ್ಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿ ಪರಮೇಶ್ ಅವರು ಇದ್ದಾರೆ, ಅವರನ್ನ ಮಾತಾಡಿಸೋಣ. ಸರ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಸರ್ ಎಲ್ಲಿಂದ ಬಂದಿದ್ದೀರಿ ಸರ್?
1: ಸರ್ ನಾವು ಕೊರವೇಳಿಂದ ಬಂದಿದ್ದೀವಿ ಸರ್.
0: ಕೊರವೇಳಿಂದ ಬಂದಿದ್ರಿ, ಏನ್ ಕೆಲಸ ಮಾಡ್ತೀರಿ ಸರ್?
1: ಸರ್ ನಾವು ಹೊಲ್ದಾಗ ಕೆಲಸ ಮಾಡ್ತೀವಿ, ತರಕಾರಿ ವ್ಯಾಪಾರನೂ ಮಾಡ್ತೀವಿ ಸರ್.
0: ತರಕಾರಿ ವ್ಯಾಪಾರ ಮಾಡ್ತೀರಿ?
1: ಹೌದು ಸರ್.
0: ಏನು ಓದಿರಿ ಸರ್ ತಾವು?
1: ಸರ್ ನಾವು 10ನೇ ತರಗತಿಯಿಂದ ಓದಿವಿ ಸರ್, 10 ಫೇಲ್ ಆದಿವಿ ಸರ್. ಹಂಗಾಗಿ ಆದ ಕಾರಣದಿಂದ ನಾವು ಹೊಲ ಮಾಡ್ಕೊಂತಿದ್ದೀವಿ, ತರಕಾರಿ ಬೆಳೆಸ್ತಿದ್ವಿ, ಅದ್ರಾಗ ಇನ್ಕಮ್ ಬಯಸ್ ಅದ ಅಂತ ತಿಳ್ಕೊಂಡಿವಿ ರೀ ನಾವು. ಆದ್ರಿಂದ ತರಕಾರಿ ವ್ಯಾಪಾರ ಮಾಡಕತ್ತೀವಿ ಸರ್.
0: ಅಂದ್ರೆ 10ನೇ ತರಗತಿ ಓದಿರಿ ಸರ್?
1: ಹತ್ತು ಓದಿವಿ ಸರ್.
0: ಯಾಕೆ ಸರ್ ಮುಂದೆ ಇನ್ನು ಓದ್ಬೇಕಾಗಿತ್ತು?
1: ಇಲ್ಲ ಸರ್, ಸ್ವಲ್ಪ ಹಲವಾರು ಕಾರಣದಿಂದ ನಾವು ಬಿಟ್ಟಿವಿ ಸರ್. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಲಿ ಹಲವಾರು ಇದ್ದು ಸರ್, ಹಂಗಾಗಿ ಬಿಟ್ಟಿವಿ ಸರ್. ಅದು ಬಿಟ್ಟು ಒಕ್ಕಲ್ತನ ಮಾಡಿ ತರಕಾರಿ ವ್ಯಾಪಾರ ಮಾಡಕತ್ತೀವಿ ಸರ್.
0: ಅಂದ್ರೆ ಯಾವ ತರ ಸರ್ ಪ್ರಾಬ್ಲಮ್ ಅಂದ್ರೆ ಏನು?
1: ಅವಾಗ್ಲೂ ನಮ್ಗ ಚಿಕ್ಕವರಿದ್ದಾಗ ನಮ್ಗ ತಂದೆಯವರು ತೀರ್ಕೊಂಡಿದ್ರು ಸರ್. ಅದರಿಂದ ಮತ್ತೆ ಸ್ವಲ್ಪ ಸಣ್ಣವನಿದ್ದಾಗಲಿದ್ದ ನಮ್ಮ ಮದರ್ ಬೆಳೆಸಿ ನಮ್ಮನ್ನ ಚಲೋ ಮಾಡಿದ್ರು. ಅವ್ರನ್ನು ಒಂದು 22-20 ವಯಸ್ಸಿಗೆ ಅವ್ರನ್ನು ನಮ್ಮ ವಯಸ್ಸು ಬರೋಷ್ಟಿಗೆ ಅವ್ರನ್ನೂ ತೀರ್ಕೊಂಡ್ರು ಸರ್. ಆದ್ರಿಂದ ನಾವು ಸಣ್ಣ ವಯಸ್ಸಿನಾಗೆ ಮದುವೆ ಮಾಡ್ಕೊಂಡ್ವಿ. ಮತ್ತೆ ಏನೋ ಒಂದು ಜೀವನ ಮಾಡ್ಬೇಕಂತ

0: ಕಾಯಿಪಲ್ಲೆ ಆಪರ್ ಇಟ್ಕೊಂಡಿವ್ ಸರ್, ಸಣ್ಣದ ಆಟ ಇಟ್ಕೊಂಡು ಹಂಗೆ ಮಾಡಕತ್ತೀವಿ ಸರ್.
1: ಸರ್, ಈಗ ಸಣ್ಣ ವಯಸ್ಸು ಅಂತಂದಾಗ ಎಷ್ಟನೇ ಯಾವ ವಯಸ್ಸಿಗೆ ಮದುವೆ ಆದ್ರಿ ಸರ್?
0: ಆಯ್ತು ಸರ್, ಕ್ಯಾಜುವಲ್ ಆಗಲಿ 21ಕ್ಕೆ ಮಾಡ್ತಾರಲ್ಲ ಸರ್ ಮತ್ತೆ ಗಣಮಗಗ, ಹಂಗಾಗಿ 21 ವಯಸ್ಸಿಗೆ ಮದುವೆ ಮಾಡ್ಕೊಂಡಿವಿ ಸರ್. ಮತ್ತೆ
1: ನೀವು 21 ವರ್ಷದವರಿದ್ದಾಗ ಮದುವೆ ಮಾಡಿದ್ರೆ ಮನೆಯಲ್ಲಿ?
0: ಹಾಂ ಹೌದು ಸರ್.
1: ಮನೇಲಿ ಯಾರ್ಯಾರು ಇರ್ತೀರಿ ಸರ್?
0: ಸರ್ ಯಾರಿಲ್ಲ, ನಾನು ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳು ಅಷ್ಟೇ ಸರ್.
1: ಎಷ್ಟು ಜನ ಸರ್ ತಮ್ಮ ಮಕ್ಕಳು?
0: ನಮ್ಗೆ ಇಬ್ರು ಮಕ್ಕಳು ಸರ್.
1: ಇಬ್ರು ಮಕ್ಕಳು?
0: ಹೌದು ಸರ್.
1: ಶಾಲೆಗೆ ಹೋಗ್ತಾರೆ ಸರ್?
0: ಇಲ್ಲ ಸರ್, ಸಣ್ಣವ್ರು ಯಾರು ಸರ್, ಚಿಕ್ಕವರು.
1: ಚಿಕ್ಕವ್ರು ಯಾರ?
0: ಹೌದು ಸರ್.
1: ತಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್?
0: ಇವಾಗ ಒಂದು 4 ವರ್ಷ ಆಗಿರ್ತದೆ ಸರ್.
1: 4 ವರ್ಷ ಆಯ್ತು.
0: ಹಾಂ ಹಾಗೆ ಸರ್.
1: ಸರ್, ಈಗ
0: ಹಾಂ ಸರ್,
1: ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಕಾರಣದಿಂದಾಗಿ ಸರ್ಕಾರ ಎಷ್ಟೆಲ್ಲ ಸವಲತ್ತುಗಳನ್ನು ಕೊಡುತ್ತೆ. ಅಂಥದ್ರಲ್ಲಿ ತಾವು ಓದಬೇಕಾಗಿತ್ತು.
0: ಇಲ್ಲ ಸರ್, ನಾವಂದರೂ ಓದಕ್ಕ ಆಗಿಲ್ಲ ಸರ್. ಮತ್ತೆ ಹಂಗೆ ನಮ್ಮ ಪರಿಸ್ಥಿತಿಗಳು ಹೇಳಿದ್ನಲ್ಲ ಸರ್, ಈಗ ತಾನೇ ನಿಮ್ಗೆ ನಮ್ಮ ಮಕ್ಕಳನ್ನ ನಾವು ಓದಿಸ್ಬೇಕು ಸರ್, ಅದೊಂದು ಅದ ನಮ್ಗೆ ಆಸೆ.
1: ನಿಮ್ಮ ಮಕ್ಕಳನ್ನ ಓದಿಸ್ಬೇಕು?
0: ಹೌದು ಸರ್. ನಾವಂದರೆ ಎಲ್ಲ ಇದಾಗಿ ನಮ್ಗೆ ಹಲವಾರು ಕಾರಣದಿಂದ ಹಿಂದ ಆಗಿಬಿಟ್ಟಿವಿ ಸರ್. ಮತ್ತೆ ನಮ್ಮ ಮಕ್ಕಳನ್ನ ಚಲೋ ಬೆಳೆಸಿ ಓದಿಸ್ಬೇಕು, ಅವ್ರನ್ನೊಂದು ಸ್ಥಾನದಲ್ಲಿ ನೋಡ್ಬೇಕಂತ ಆಸೆ ಸರ್.
1: ಸರ್, ಎಷ್ಟು ವರ್ಷದಿಂದ ಈ ತರಕಾರಿ ಮಾರಾಟ ಮಾಡುವ ವ್ಯಾಪಾರವನ್ನು ನೀವು ಮಾಡ್ತಾ ಇದ್ರಿ?
0: ನಾವು ಸರ್ ಮೆಲ್ಲಕ ಫಸ್ಟ್ ನಾವು ಹೊಲ್ದಾಗ ಇಟ್ಟೀವಿ ಸರ್, ಅವು ಇವು ತಮಾಟಿ ಉಳ್ಳಾಗಡ್ಡೆ ಇಟ್ಟು ನೋಡಿದ್ವಿ. ನಾವು ಯಾಕೆ ಮಾರಬಾರ್ದು, ನಾವು ಊರಾಗ ಮಾರಮ್ಮ ಅಂತ ನಾವು ಕೊರವಳ್ಳಿಗೆ ಡಿಸೈಡ್ ಆದಿವಿ ಸರ್. ಹಾಗೆ ಒಂದು ಸಣ್ಣದ ಆಟ ತಂದಿವಿ ಸರ್, EMI ಮೇಲೆ ತಂದ್ಕೊಂಡು ನಾವು ಮಾರ್ಕೆಟ್ಗೆ ಹೋಗಿ ತಂದ್ಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡಿವಿ ಸರ್. ಒಂದು 3 ವರ್ಷ ಆಯ್ತು ಸರ್. ನಾವು
1: 3 ವರ್ಷದಿಂದ ಇದೇ ಕೆಲಸ ಮಾಡ್ತಾ
0: ಇದೇ ಕೆಲಸ ಮಾಡ್ತೀವಿ ಸರ್. ಹೊಲ್ದಾಗ ಹತ್ತಿ ಇಡ್ತೀವಿ, ಅದು ಹೊಲ್ದಾಗ ಮಾಡೋದು ಮಾಡ್ತೀವಿ ಸರ್. ಬೆಳಗ್ಗೆ ನಾವು ಅದೇನಾದ್ರು ದಿನ ಹೋಗ್ತೀವಿ, ದಿನನಿತ್ಯ ಕಾಯಿಪಲ್ಲೆ ತರ್ತೀವಿ. ಒಂದು 2-3 ಹಳ್ಳಿಗಳು ಸರ್ ಬಗಲಾಗ, ಒಂದು ಕೊರ್ತಕುಂದ, ಕೊರವಳ್ಳಿ, ಗಂಜಳ್ಳಿ, ಅಂದೊಡ್ಡಿ, ಒಡ್ಲೂರು, ಇವೆಲ್ಲ ಸುತ್ತಾಡ್ತೀವಿ ಸರ್ ನಾವು ಡೈಲಿ. ಒಂದೊಂದು ಊರು ಒಂದೊಂದು ದಿನ ಹೋಗ್ತೀವಿ ಸರ್, ವ್ಯಾಪಾರ ಮಾಡ್ತೀವಿ. ಆರಾಮ ಸರ್ ನಮ್ಮ ಜೀವನ, ನಮ್ಗೆ ಆರಾಮ್ ಸರಿ ಹೋಗ್ಯದು ಸರ್.
1: ಅಂದ್ರೆ 3 ವರ್ಷದಿಂದ ತರಕಾರಿ ವ್ಯಾಪಾರ ಕೆಲಸ ಮಾಡ್ತಾ ಇದ್ರಿ?
0: ಹೌದು ಸರ್.
1: ಏನೇನು ತರಕಾರಿ ಮಾರಾಟ ಮಾಡ್ತೀರಿ ಸರ್?
0: ಮಾರ್ತೀವಿ ಸರ್ ಎಲ್ಲ ತರಕಾರಿ ಅಂದಮೇಲೆ ಉಳ್ಳಾಗಡ್ಡೆ, ತಮಾಟಿ, ಬದನೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಕೊತ್ತಂಬರಿ, ಅಲ್ಲ, ನಿಂಬು ಎಲ್ಲ ಇರ್ತಾವ ಸರ್. ಭಾಳಷ್ಟು ಇರ್ತಾವ ಸರ್ ಐಟಮ್. ಎಲ್ಲ ತರ್ತೀವಿ ಸರ್ ಮಾರ್ಕೆಟಲ್ಲಿ, ತಂದದು ವ್ಯಾಪಾರ ಮಾಡ್ತೀವಿ ಸರ್.
1: ಎಲ್ಲಿ ಮಾರ್ಕೆಟಿಂದ ತರ್ತೀರಿ?
0: ಹಾಂ ಮಾರ್ಕೆಟಿಂದೇ ತರ್ತೀವಿ ಸರ್. ದಿನ ಹೋಗ್ತೀವಿ ನಾವು, ಬೆಳಗ್ಗೆ 2 ಗಂಟೆಗೆ ಹೋಗ್ತೀವಿ ಸರ್ ನಶಿಗ್ನ್ಯಾಗ. ಎರಡಕ್ಕೆ ರಾತ್ರಿ ಹೋಗಿ 4 ಗಂಟೆಗೆ ಎಲ್ಲ ನಾವು ಮಾಲ್ ತಗೊಂತೀವಿ ಸರ್, ಎಲ್ಲ ಕೊಂಡ್ಕೊಂತೀವಿ. ಕೊಂಡ್ಕೊಂಡು ಸೀದಾ ನಾವು ಬಂದು ಯಾವ ಊರಿಗೆ ಮಾರ್ಬೇಕು ಆ ಊರಿಗೆ ಮಾರ್ಕೊಂತೀವಿ. 12 ಗಂಟೆಗೆ ಹೋಗಿ ಆರಾಮ್ ಮನೆಯಾಗ ಇಟ್ಟು ಇದ್ದು ಬಿಡ್ತೀವಿ ಸರ್ ಊಟ ಗಿಟ ಮಾಡಿ.
1: ಸರ್, ಇದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ತಾವು?
0: ಏನು ಇಲ್ಲ ಸರ್, ಇದಕ್ಕಿಂತ ಮುಂಚೆ ಅನ್ನಕ ಹೊಲ್ದಾಗ ಕೆಲಸ ಮಾಡ್ತಿದ್ದೀವಿ. 10ನೇ ಕ್ಲಾಸು ಓದಿದೆ, ಅಲ್ಲಿ ಫೇಲ್ ಆದೆ ಸರ್. ಹಂಗಾಗಿ ನಾನು ನಿರ್ಧಾರ ತಗೊಂಡೆ ಸರ್, ಹೊಲ್ದಾಗ ಕೆಲಸ ಮಾಡ್ಕೊಂತ ಬೆಳೆಸ್ಕೊಂತ ಕಾಯಿಪಲ್ಲೆ ಮಾರಕ್ಕೆ ಶುರು ಮಾಡಿದ್ದೀವಿ ಸರ್. ನಾವು ನಮ್ಮ ಫ್ಯಾಮಿಲಿ ಓದ್ತೀವಿ, ಕಾಯಿಪಲ್ಲೆ ಮಾರ್ತೀವಿ, ಬಂದ್ಬಿಡ್ತೀವಿ ಸರ್. ನಮ್ಮ ಜಮೀನಲ್ಲಿ ಹಾಕಿ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಸರ್.
1: ಅಂದರೆ ತರಕಾರಿ ಬೆಳಿತೀವಿ?
0: ತರಕಾರಿ ಬೆಳಿತಿದ್ದೀವಿ ಸರ್, ತಮಾಟಿ, ಉಳ್ಳಾಗಡ್ಡೆ ಬೆಳಿತಿದ್ದೀವಿ ಸರ್. ಎಲ್ಲ ಬೆಳೆಯೋಕೆ ಆಗೋದಿಲ್ಲ ಸರ್, ಹೂಕೋಸು ಅವೆಲ್ಲ ಆಗೋದಿಲ್ಲ ಹೊಲ್ದಾಗ. ನಮಗೆ ಸ್ವಲ್ಪ ಅದ ಸರ್ ಭೂಮಿ. ಹಂಗಾಗಿ ನಾವು ಏನನ್ನ ಇಲ್ಲಿ ಮಾರ್ಕೆಟ್ಗೆ ಹೋಗಿ ತರ್ತೀವಿ ಸರ್, ಸೀದಾ ನಾವು ವ್ಯಾಪಾರ ಮಾಡ್ತೀವಿ ಸರ್. ಏನೋ ಒಂದು 10 ರೂಪಾಯಿ ಉಳಿದ್ರೆ ಸಾಕಪ್ಪ ಅಂತ ಒದ್ದಾಡ್ತೀವಿ ಸರ್, ಕಷ್ಟಪಟ್ಟು ಮಾಡಕತ್ತೀವಿ ಸರ್.
1: ಅಂದರೆ ಮನೆಯಲ್ಲಿ ಈಗ ಏನು ನಿಮ್ಮ ಹೊಲದಲ್ಲೇ ಟಮಾಟಿ ಎಲ್ಲ ಬೆಳಿತೀರಾ?
0: ಹಾಂ ಬೆಳಿತೀವಿ ಸರ್, ಟಮಾಟಿ ಬೆಳಿತೀವಿ.
1: ಇದೇ ತರಕಾರಿ ಮಾರಾಟ ಮಾಡೋದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿರಿ
0: ಸರ್? ನಾವು ಇದೇ ತರಕಾರಿ ಮಾಡ್ಬೇಕಂದ್ರೆ ನಾವು ನೋಡಿದೀವಿ ಸರ್, ಅಲ್ಲಲ್ಲಿ ಊರಾಗ ನಮ್ಮ ರಿಲೇಟಿವ್ ಇದ್ದಾರೆ ಸರ್ ಬಗ್ಲಾಗ, ಇದ್ರಾಗ ಚಲೋ ಅದಮ್ಮ ವ್ಯಾಪಾರದಾಗ, ಬಿಸ್ನೆಸ್ ಮಾಡ್ಬೇಕು ಏನನ್ನೊಂದು ಸಣ್ಣದಾಗಲ್ಲ ಅಂದದಕ್ಕೆ ನಾವು ಕಾಯಿಪಲ್ಲೆ ವ್ಯಾಪಾರ ಇಟ್ಟೀವಿ ಸರ್. ನಮ್ಮಲ್ಲಿ ಲಕ್ಷಗಳು ಇನ್ವೆಸ್ಟ್ ಮಾಡೋಕ್ಕಿಲ್ಲ ಸರ್. ನಾವು ಮಾಡಿದ್ದು ಕೇವಲ ಒಂದು 5,000 ರೂಪಾಯಿಲಿದ್ದು ಇನ್ವೆಸ್ಟ್ ಮಾಡಿ ಸರ್. ಅಲ್ಲಿದ್ದ ಇವಾಗ 10,000 ರೂಪಾಯಿ ಮಾಲ್ ತರ್ತೀವಿ ಸರ್ ಒಂದು ದಿನಕ್ಕೆ. ನಾವು
1: ಒಂದು ದಿನಕ್ಕೆ 10,000 ರೂಪಾಯಿ
0: ಮಾಲ್ ತಗೊಂಬಂದು ನಾವು ವ್ಯಾಪಾರ ಮಾಡ್ಕೊಂಡು ಎಲ್ಲ ನಮ್ಮನ್ನು ನಾವು ತೆಕ್ಕಂದು ಒಂದು 2,000 ಹಂಗೆ ಉಳಿತೇವೆ ಸರ್ ದಿನ.
1: ಅಂದ್ರೆ ಒಂದ್ ದಿನಕ್ಕೆ 2,000 ರೂಪಾಯಿ ಉಳಿತ?
0: ಹಾಂ 2,000 ಉಳಿತೇವೆ. ಒಂದೊಂದು ದಿನ 1,000 ಉಳಿತದ. ನಾವು ಎಲ್ಲಿ ದುಡ್ಲಾರ್ದ ಸರ್, ಮನೆ ಕಾಯಿಪಲ್ಲೆ ಇರ್ತದ ಸಾಕು ಸರ್. ಒಂದ್ ದಿನಕ್ಕೆ ಏನ್ ಬೇಕು ಸರ್ ಮನುಷ್ಯಗ, 1,000 ರೂಪಾಯಿ ಉಳಿದ್ರೆ ಸಾಕಲ್ಲ ಸರ್ ನಮ್ಗೆ ಜೀವನ.
1: ಹಾಗಾದ್ರೆ ಒಂದು ದಿನಕ್ಕೆ 10,000 ರೂಪಾಯಿ ಮಾಲ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಿ.
0: ಹೌದು ಸರ್.
1: 10,000 ರೂಪಾಯಿಯಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ತರಕಾರಿ ಒಂದೊಂದು ರೇಟ್ ಇರುತ್ತೆ?
0: ಇರ್ತದೆ ಸರ್. ಕಾಮನ್ ಆಗಿ ಒಂದೊಂದು ದಿನ ಕ್ಯಾನು 800 ಹೋಗ್ಬೋದು, 1,000 ಇರುತ್ತೆ ಸರ್ ಟೊಮಾಟೊ ಕ್ಯಾನು. ಆ ಟೈಮ್ನಾಗ ಅಮೌಂಟ್ ಜಾಸ್ತಿ ಆಗ್ತಾವ ಸರ್, ಸ್ವಲ್ಪ ತಗಂತೀವಿ ಸರ್ ಆ ಟೈಮ್ನಾಗ ಕಾಯಿಪಲ್ಲೆ ರೇಟ್ ಜಾಸ್ತಿ ಇದ್ದಾಗ. ಕ್ಯಾನ್ 200-300 ಇದ್ದಾಗ ನಾವು ಒಂದು 4-5 ಕ್ಯಾನ್ ತಗಂತೀವಿ ಸರ್. ಒಂದೇ ಕ್ಯಾನ್ 800-1,000 ಇದ್ದಾಗ ನಮ್ಗೆ ಅಮೌಂಟ್ ಜಾಸ್ತಿ ಆಗ್ತದೆ ಸರ್. ಅಷ್ಟೊಂದು ಇರಲ್ಲ ನಮ್ಮಲ್ಲಿ, ಸಣ್ಣ ಪುಟ್ಟ ಯಾವ ತಗೊಂಡು ಜೀವನ ಮಾಡ್ತೀವಿ ಸರ್, ವ್ಯಾಪಾರ ಮಾಡ್ತೀವಿ.
1: ಈಗ ಹೆಂಗ ಸರ್, ಒಂದು ಕ್ಯಾನ್ ಈಗ 800 ರೂಪಾಯಿ ಕೊಟ್ಟು ಒಂದು ಕ್ಯಾನ್ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ?
0: ನಮಗೆ ಸರ್ ಒಂದು ಕ್ಯಾನ್ 20 ಕೆಜಿ ಇರುತ್ತೆ ಸರ್, ಅದರಲ್ಲಿ ನಾವು 1 ಕೆಜಿ 40 ಲೆಕ್ಕ ಹಾಕಿಬಿಡ್ತೀವಿ ಸರ್.
1: ಅಂದ್ರೆ ನಿಮ್ಗೆ 1 ಕೆಜಿ ಎಷ್ಟು ಬೀಳುತ್ತೆ ಸರ್?
0: ನಮ್ಗೆ 1 ಕೆಜಿ ಅವರಲ್ಲಿ ಒಂದು 30 ರೂಪಾಯಿ ಹಂಗೆ ಬೀಳ್ತದೆ ಸರ್. ಮತ್ತೆ ಅವರು ಕ್ಯಾನು 600 ರೂಪಾಯಿ ಹಂಗೆ ಕೊಟ್ರೆ ನಾವು ಅದ್ರನ್ನ 800 ರೂಪಾಯಿ ಮಾಡ್ತೀವಿ ಸರ್. 800-750 ಹಂಗ್ ಮಾಡ್ತೀವಿ ಸರ್ ವ್ಯಾಪಾರ. ನಮ್ಗೆ ಒಂದು 5 ರೂಪಾಯಿ ಉಳಿದ್ರೆ ಅಲ್ಲ ಸರ್. ಮತ್ತೆ ನಮ್ಗೆ ಆಟೋ ಎಲ್ಲ ತಿರುಗಾಡೋದು ಖರ್ಚು.
1: ಈಗ ನೋಡ್ರಿ, ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಯಾವ ಭಾಗದಲ್ಲಿ ಕೂಡ ಜಾಸ್ತಿ ಮಳೆ ಇಲ್ಲ. ರೈತರು ಬೆಳೆ ಬೆಳೆಸೋಕೆನು ಬಹಳಷ್ಟು ನೀರಿನ ಕೊರತೆ ಇದೆ. ಇದರಿಂದ ನೀರಿನ ಸಮಸ್ಯೆ ಎದುರಾಗಿದೆ. ಅಂತದ್ರಲ್ಲಿ ಪ್ರತಿಯೊಂದು ಸರಕು ವಸ್ತುವಿನ ಬೆಲೆ ಹಿಡಿದು ಎಲ್ಲಾ ತರಕಾರಿ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ನೀವು ಜಾಸ್ತಿ ಬಂಡವಾಳ ಹಾಕಿ ತರಕಾರಿ ಎಲ್ಲ ತಗೊಂಡ್ಬಂದಿರ್ತೀರಿ. ಅಂತದ್ರಲ್ಲಿ ಗ್ರಾಮೀಣ ಭಾಗದಲ್ಲಿ ಜನ ಏನ್ ಮಾಡ್ತಾರೆ, ಬಹಳಷ್ಟು ಕಡಿಮೆ ಬೆಲೆಗೆ ಸಿಗುವಂತ ತರಕಾರಿಯನ್ನ ಖರೀದಿ ಮಾಡೋಕೆ ನೋಡ್ತಾರೆ. ಅಂತದ್ರಲ್ಲಿ ತಾವು ಹೇಗೆ ಅವರು ಕಡಿಮೆ ಬೆಲೆಗೆ ಕೇಳಿದಾಗ ಇಲ್ಲಿ ನಿಮ್ಗೆ ಲಾಸ್ ಆಗುತ್ತೆ, ನೀವು ಬಹಳಷ್ಟು ಅವ್ರು ಕೇಳಿರೋ ರೇಟ್ ಕೊಡ್ಬೇಕು ಅಂತಂದಾಗ?
0: ಅಂದ್ರೆ ನಾವು ಅವ್ರು ಕೇಳಿದಷ್ಟೇ ಕೊಡಕ ಹೆಂಗಾತ ಸರ್, ನಾವು ಲಾಸ್ ಆತೀವಲ್ಲ. ಅಲ್ಲಿ ನೀವು ಎಲ್ಲೆಲ್ಲಿ ಇರ್ತದ ಅಲ್ಲಿ ರಾಯಚೂರು ಹೋಗಿ ತಗೊಂಬರಮ್ಮ, ಅದೇ ಸಲ ಹೋಗಿ ಒಂದ್ಸಲ ನಿಮಗೆ ಖರ್ಚು ವೆಚ್ಚ ಎಷ್ಟಾಗ್ತದ ಗೊತ್ತಾಗ್ತದ ಅಂತಾನು ಹೇಳ್ತೀವಿ ಸರ್. ನಮ್ಗ ಇನ್ ಲಾಭ ಆದ್ರೆ ಅಲ್ಲ ಸರ್, ನಾವು 1 ರೂಪಾಯಿ ಉಳಿಬೇಕಂತೆ ಮಾರ್ತೀವಿ.
1: 1 ಕೆಜಿ ಇಂದ ಎಷ್ಟು ಲಾಭ ತಗೊಂತೀರಿ ಸರ್?
0: ಸರ್ 1 ಕೆಜಿಂದ ಒಂದು 5-10 ರೂಪಾಯಿ ಬಂದೇ ಬರುತ್ತೆ ಸರ್ ನಮ್ಗೆ.
1: 1 ಕೆಜಿಂದ
0: ಒಂದು 5-10 ರೂಪಾಯಿ ಉಳಿತೆ ಸರ್ ಆರಾಮ್ಸೆ.
1: 5-10 ರೂಪಾಯಿ ಉಳಿಯುತ್ತೆ.
0: ಹೌದು ಸರ್.
1: ಸರ್, ಈಗ ಅಂದ್ರೆ ಒಂದು ದಿನಕ್ಕೆ 2,000 ರೂಪಾಯಿ ತಾವು ದುಡಿತೀರಿ ಅಂತ ಹೇಳಿದ್ರಿ.
0: ಹೌದು ಸರ್. 2,000 ಅಂದ್ರೆ ಖಂಡಿತ 2 ಇಲ್ಲ ಸರ್. ಮತ್ತೆ ಅದ್ರಾಗ 1,000 ಉಳಿಬಹುದು, 1,500 ಉಳಿಬಹುದು ಸರ್. ವ್ಯಾಪಾರ ಮೇಲೆ ಡಿಪೆಂಡ್ ಸರ್ ಅದು.
1: ಅಂದ್ರೆ ಒಂದು ಅಂದಾಜು ಒಂದು ತಿಂಗಳಿಗೆ ಎಷ್ಟು ದುಡಿಬಹುದು ಸರ್ ತಾವು?
0: ದುಡ್ತೀವಿ ಸರ್ ಒಂದು 30,000-40,000 ದುಡ್ತೀವಿ. ಅದ್ರಾಗ ನಮ್ಗೆ ಆಟೋ ತಗೊಂಡಿವಿ ಸರ್, ಅದ್ರಾಗ EMI ಇದೆ, ಅವೆಲ್ಲ ಕಟ್ ಆಗಿ ನಮ್ಗ ತಿಂಗಳ ಒಂದು 10,000-15,000 ಆರಾಮ್ ಹಿಂದೆ ಹಾಕ್ತೀವಿ ಸರ್. ಮತ್ತೆ
1: EMI ಎಷ್ಟು ಕಟ್ತೀರಿ ಸರ್?
0: ಕಟ್ತೀವಿ ಸರ್. ಒಂದು ಹೊಸ ಆಟೋ ತಗೊಂಡಿವಿ, ಮೊನ್ನೆನೆ ತಗೊಂಡಿವಿ ಸರ್, ಹಳೇದಿತ್ತು ಅದು, ಅದು ಮಾರಿ ಹೊಸದು ತಗೊಂಡಿವಿ ಸರ್.
1: ಎಷ್ಟಿಗೆ ತಗೊಂಡಿರಿ ಸರ್?
0: ಅದು 7 ಲಕ್ಷಕ್ಕೆ ಸರ್.
1: 7 ಲಕ್ಷ ರೂಪಾಯಿ ಇಟ್ಟು ಆಟೋ ತಗೊಂಡಿದ್ದೀವಿ.
0: ಹೌದು ಸರ್. ಅಂದ್ರೆ ನಾವು ಕಂತಿನ ಮೇಲೆ ತಗೊಂಡಿವಿ ಸರ್, ನಮಗೇನು ಅಷ್ಟು ರೊಕ್ಕ ಹೆಂಗ ಕೂಡಿಡಕಾತ ಸರ್ ಒಂದೇ ಸಲ. 1 ಲಕ್ಷ ರೂಪಾಯಿ ಕಟ್ಟಿವಿ ಸರ್, ಡೌನ್ ಪೇಮೆಂಟ್ ಕಟ್ಟಿ ಒಂದು ಆಟೋ ತಗೊಂಡಿವಿ. ತಿಂಗಳ ಒಂದು 15,000 ಕಟ್ತೀವಿ ಸರ್.
1: ಈಗ 15,000 ತಿಂಗಳ ಆಟೋಗೆ ಕಟ್ತೀವಿ ಅಂತಂದ್ರೆ ಈಗ ಮನೆಗೇನಾದ್ರೂ ನೀವು ಕೂಡಿಡೋಕೆ ಏನಾದ್ರೂ ಆಗುತ್ತ ಸರ್?
0: ಆತ ಸರ್, ಒಂದು 5-10,000 ಉಳಿತೇವ ಸರ್ ಆರಾಮ್ಸೆ ಉಳಿತೇವ.
1: ಸ್ವಲ್ಪ ಏನಾದ್ರೂ ನೀವು ಕೂಡಿಡ್ತೀರಿ ಹಣ?
0: ಹಾ ಇಡ್ತೀವಿ ಸರ್, ಇಡ್ತೀವಿ. ಮತ್ತೆ ಮಕ್ಕಳಿಗೋಸ್ಕರ ಹೇಳಿದ್ನಲ್ಲ ಸರ್, ಹುಡುಗರನ್ನ ಓದಿಸ್ಬೇಕು ಅಂತ ಈಗ ತಾನೆ.
1: ಸರ್, ತಮ್ಮ ಮಕ್ಕಳನ್ನ ಏನು ಓದಿಸ್ಬೇಕು ಅನ್ಕೊಂಡಿದ್ರಿ ತಾವು?
0: ಅದೇ ಸರ್, ಓದಿಸಿವಿ ಗೌರ್ಮೆಂಟ್ ಶಾಲೆಗೆ ಓದಿಸಿವಿ ಸರ್. ಮತ್ತೆ ಅವ್ರ ತಿಪ್ಪಲ ಓದಿಸೋದು ಓದಿಸಿವಿ ನಾವು, ಚಲೋ ಅವ್ರು ಚಲೋ ದಾರಿ ನೋಡ್ಕಿರಪ್ಪ ಅಂತ ಹೇಳ್ತೀವಿ. ನಾವಂದ್ರೆ ಓದಕ್ಕಾಗಿಲ್ಲ, ಹಂಗಾಗಿ ಮಕ್ಕಳನ್ನ ಓದಿಸ್ಬೇಕಂತ ಆಸೆ ಸರ್ ಅಷ್ಟೇ.
1: ಸರ್, ಈಗೇನು ನೀವು ಆಟೋ ತಗೊಂಡಿನಿ ಅಂತ ಹೇಳಿದ್ರಿ, ಆಟೋನ ಯಾವ ಕಾರಣಕ್ಕಾಗಿ ತಗೊಂಡ್ರಿ ಸರ್ ತಾವು?
0: ಸಣ್ಣದಿತ್ತು ಸರ್ ಆಟ, ಇವಾಗ ಅದು ಮೈ ಸ್ವಲ್ಪ ಇದಾತಿತ್ತು ಸರ್, ಬ್ಯಾನೆ ಆತಿತ್ತು. ಮೂರ್ಗಾಲಿ ಆಟ ಇಟ್ಟಿದ್ದೀವಿ ಸರ್ ಅವಾಗ. ಇವಾಗ ಅದ್ರಾಗ ಮಾಲ್ಗುನ ಜಾಸ್ತಿ ಬರ್ತಿದ್ದಿಲ್ಲ ಸರ್ ಅದ್ರಾಗ. ಇವಾಗ ಮಿನಿಮಮ್ ಒಂದು 5-6 ಹಳ್ಳಿಗಳಾವ ಸರ್ ನನಗ. ರೆಗ್ಯುಲರ್ ಓದ್ತೀನಿ ಸರ್, ಬರ್ತೀನಿ ಡೈಲಿ ಒಂದೊಂದು ಊರಿಗೆ, ಒಂದೊಂದು ದಿನ ಓದ್ತೀನಿ, ಕಾಯಿಪಲ್ಲೆ ತರ್ತೀನಿ, ವ್ಯಾಪಾರ ಮಾಡ್ತೀವಿ, ಬರ್ತೀವಿ ಸರ್ ಆರಾಮ್. ಜೀವನ ಅಭ್ಯಾಸ ಸರ್ ನಮ್ದು.
1: ನೀವು ಆಟೋ ತಗೊಂಡಿದ್ದು ತರಕಾರಿ ವ್ಯಾಪಾರ ಮಾಡೋಕೇನೆ ಆಟೋ ತಗೊಂಡಿರೋದಾ, ಅಥವಾ ಬೇರೆ ಏನಾದ್ರೂ ಇನ್ನು ಕೆಲಸ, ಬೇರೆ ಏನಾದ್ರೂ ಕೆಲಸ ಮಾಡಕ್ ತಗೊಂಡಿದ್ರಿ?
0: ಇಲ್ಲ ಸರ್, ಅದೇ ಉದ್ದೇಶಕ್ಕಾಗೇ ತಗೊಂಡಿವಿ ಸರ್.
1: ಅಂದ್ರೆ ತರಕಾರಿ ಮಾರಾಟ ಮಾಡುವ ಉದ್ದೇಶದಿಂದ ತಗೊಂಡಿರಿ?
0: ಹೌದು ಸರ್.
1: ಸರ್, ಈಗ ಒಂದು ದಿನಕ್ಕೆ ಎಷ್ಟು ಹಳ್ಳಿ ಭೇಟಿ ಕೊಡ್ತೀರಿ
0: ಸರ್? ನಾನು ಬೆಳಗ್ಗೆ 1 ರೌಂಡ್ ಹಾಕ್ತೀನಿ ಸರ್, ಸಾಯಂಕಾಲ ಒಂದು 6 ಗಂಟೆಯಿಂದ 8 ಗಂಟೆವರೆಗೆ.
1: ಎಷ್ಟು ಹಳ್ಳಿಗೆ ಹೋಗ್ತೀರಿ ಸರ್?
0: ದಿನ ಒಂದು ಹಳ್ಳಿ ಸರ್.
1: ದಿನ ಒಂದು
0: ಹಳ್ಳಿ ದಿನ, ಯಾಕಂದ್ರೆ ಯಾವಾಗ ಉಳಿದಾವಾಗ ತರ್ಬೇಕು ಸರ್ ಕಾಯಿಪಲ್ಲೆ. ನಾವು ಎರಡ್ ಮೂರ್ ದಿನ ಕೊಳ್ತು ಆ ತರ ಏನನ್ನ ಮಾಡಿದ್ರೆ ನಮ್ಮ ಹೆಸರು ಕೆಟ್ಟೋಗುತ್ತೆ ಸರ್. ಆದ್ರಿಂದ ನಮ್ಗೆ ಚಲೋ ಬರ್ತಾನಪ್ಪ, ಚಲೋ ಮಾರಾಟ ಮಾಡ್ತಾನ,

0: ನಮ್ಮಲ್ಲಿಗೆ ಕಸ್ಟಮರ್ ಬರ್ತಾರೆ ಸರ್.
1: ಸರಿ, ಈಗ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿರ್ತೀರಿ ನೀವು, ತರಕಾರಿ ವ್ಯಾಪಾರ ಮಾಡೋಕ್ಕೆ ಹೋಗ್ತೀರಿ.
0: ಹೌದು ಸರ್.
1: ಈಗ ಕೆಲವೊಂದು ಜನರ ಹತ್ರ ದುಡ್ಡಿರೋದಿಲ್ಲ, ಅಂಥ ಸಮಯದಲ್ಲಿ ಯಾರೋ ಒಬ್ರು ಬಂದು ಕೇಳ್ತಾರೆ ನಾಳೆ ಕೊಡ್ತೀನಿ ತರಕಾರಿ ಕೊಡ್ರಿ ಅಂತ ಕೇಳ್ತಾರೆ, ಅಂಥ ಟೈಮಲ್ಲಿ ತಾವು ಕೊಡ್ತೀರಾ?
0: ಏ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಯಾಕಂದರೆ ಅವ್ರು ನಮ್ಮಲ್ಲಿ ಕಸ್ಟಮರ್ ಗೊತ್ತಿರ್ತಾರಲ್ಲ ಸರ್. ಇವತ್ತು ಇಲ್ಲಾಂದ್ರೆ ಅವರು ಏನೋ ಕೂಲಿ ದುಡಿದು ರೊಕ್ಕ ಬಂದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅವರು ಕೊಡ್ತಾರೆ ಸರ್, ಕೊಡ್ತೀವಿ. ಆ ಥರನೂ ಉದ್ರಿನೂ ಕೊಟ್ಟಿವಿ ಸರ್ ನಾವು.
1: ಎಷ್ಟು ವರ್ಗ ಕೊಟ್ಟಿರಿ ಸರ್?
0: ಕೊಡ್ತೀವಿ ಸರ್. ಊರಾಗ ಒಂದು ಪರಿಚಯ ಇರ್ತಾರಲ್ಲ ಸರ್ ಕಾಮನ್ ಆಗಿ, ಅವ್ರು ಬಂದು ಒಂದು 100-200 ರೂಪಾಯಿ ಮಾಡ್ತಿರ್ತಾರ ಉದ್ರಿ. ಅದರಲ್ಲಿ ನಾವು ಅವ್ರ ಹೆಸರು ಮೆನ್ಷನ್ ಮಾಡ್ಕೊಂತೀವಿ ಸರ್. ಅವತ್ತಿನ ಡೇಟು ಮೆನ್ಷನ್ ಮಾಡಿ ಮತ್ತೊಂದ್ಸಲ ಆ ದಿನ ನಾನು ಆ ವಾರ ಹೋಗಿರ್ತೀನಿ, ಆ ವಾರಕ್ಕೆ ಅವರು ಕಲೆಕ್ಟ್ ಮಾಡಿ ಕೊಟ್ಬಿಡ್ತಾರೆ ಸರ್. ಅವರು ಯಾವುದೇ ಥರ ಮೋಸ ಏನು ಮಾಡಲ್ಲ ಸರ್ ಪಾಪ.
1: ಕರೆಕ್ಟಾಗಿ ಕೊಡ್ತಾರೆ?
0: ಹಾಂ ಕೊಡ್ತಾರೆ ಸರ್. ತರಕಾರಿ ಮಾತ್ರ ಯಾರೇ ತಗೊಳ್ಳಿ ಕರೆಕ್ಟಾಗಿ ಕೊಡ್ತಾರೆ ಸರ್.
1: ಸರ್, ಈಗ ತರಕಾರಿ ವ್ಯಾಪಾರ ಮಾಡುವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರಿ, ಮುಂದೆ ಏನಾದರೂ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ಅಥವಾ ಇದನ್ನೇ ತರಕಾರಿ ಮಾರಾಟ ಮಾಡುವ ಈ ವೃತ್ತಿಯನ್ನೇ ಏನಾದರೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಏನಾದರೂ ಕನಸಿದೆಯಾ ತಮಗೆ?
0: ಈಗ ಹೇಳಿದ್ನಲ್ಲ ಸರ್, ಅದು ಕಾಯಿಪಲ್ಯ ಮಾತ್ರ ನಮ್ಮ ವೃತ್ತಿ ಸರ್, ಅದೇ ನಾವು ಜೀವನ ಮಾಡೋದು. ಯಾಕಂದರೆ ನಾವು ಅದರಿಂದನೇ ನಮ್ಗೆ ಇವತ್ತಿನ ದಿನ ಈ ಸ್ಥಾಯಿಗೀವಿ ಸರ್. ನಾವು ಆಟೋ ತಂದ್ಕೊಂಡೀವಿ, ಎಲ್ಲ ಮಾಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಅದರಿಂದ ನಾವು ಎಲೆಕ್ಷನ್ಗೆ ಹೋಗಿ ದೊಡ್ಡ ಲೆವೆಲ್ಗೆ ಹೋದರೆ ಅದು ಹೆಂಗೆ ಬಿಡೋಕಾತ ಸರ್ ನಾವು.
1: ಇದೇ ತರಕಾರಿ ವ್ಯಾಪಾರ ಮಾಡೋ ವೃತ್ತಿಯನ್ನೇ ಮುಂದುವರಿಸ್ತೀನಿ ಅಂತ ಹೇಳಿ
0: ಮುಂದುವರಿಸ್ತೀವಿ ಸರ್, ಇದೇ ಮುಂದುವರಿಸ್ತೀವಿ. ಯಾಕಂದ್ರೆ ಇದರಿಂದ ಅಲ್ಲ ಸರ್ ನಮ್ಗೆ ಅರ್ಧ ರೆಟ್ಟಿ.
1: ಸರ್, ಈಗ ಒಂದು ದಿನಕ್ಕೆ ಎಷ್ಟು ಹಳ್ಳಿ ಭೇಟಿ ಕೊಡ್ತೀನಿ ಅಂತಂದ್ರೆ?
0: ಸರ್ ಒಂದು 5 ಹಳ್ಳಿ ಕೊಡ್ತೀನಿ ಸರ್ ಸುಮಾರು.
1: 5 ಹಳ್ಳಿ ಅಂತಂದ್ರೆ, ಈಗ ಆಟೋದಿಂದ ನೀವು ಆಟೋ ತಗೊಂಡು ಹೋಗ್ತೀರಿ?
0: ಹೌದು ಸರ್.
1: ಆಟೋಗೆ ಡೀಸೆಲ್ ಆಗ್ಬೇಕಾಗುತ್ತೆ. ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್ ಡೀಸೆಲ್?
0: ಆಗುತ್ತೆ ಸರ್, ಒಂದು ದಿನಕ್ಕೆ ಮಿನಿಮಮ್ ಒಂದು 500-600 ರೂಪಾಯಿ ಡೀಸೆಲ್ ಹೋಗುತ್ತೆ ಸರ್.
1: 500-600 ರೂಪಾಯಿ ಡೀಸೆಲ್ ಹೋಗುತ್ತೆ?
0: ಹೌದು ಸರ್.
1: ಒಂದು ದಿನಕ್ಕೆ 500 ರೂಪಾಯಿ ಡೀಸೆಲ್ ಹೋಗುತ್ತೆ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು ಸರ್?
0: 15,000 ಆಗುತ್ತೆ ಸರ್ ಡೀಸೆಲ್ಗೆ.
1: ಕೇವಲ ಡೀಸೆಲ್ಗೆ 15,000
0: ಆಗುತ್ತೆ ಸರ್?
1: ಡೀಸೆಲ್ಗೆ 15,000, ಮತ್ತೆ ನೀವು ಏನು ಆಟೋಗೆ ಏನು EMI ಒಂದು 15,000.
0: ಹೌದು ಸರ್.
1: 30,000 ರೂಪಾಯಿ ಅಲ್ಲೇ ಹೋಯ್ತು.
0: ಹೌದು ಸರ್.
1: ಮತ್ತೆ ನೀವು ತಿಂಗಳಿಗೆ ದುಡಿಯೋದು ಎಷ್ಟು ಅಂತಂದ್ರಿ ಸರ್?
0: ದುಡ್ತೀವಿ ಸರ್, ದಿನ 2,000 ಆಗಲಿ 1,500 ಆಗಲಿ ದುಡ್ತೀವಿ ಸರ್.
1: ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಸರ್ ಅಂದಾಜು?
0: ಆತ ಸರ್ ಒಂದು 40,000-45,000 ಆದ್ರೂ ನಮ್ಗೆ ಆರಾಮ್ ಒಂದು 15,000-10,000 ಮನೆಗೆ ಬರ್ತಾವ ಸರ್.
1: 15,000 ಉಳಿತಾಯ ಮಾಡ್ತೀವಿ.
0: ಉಳಿತಾಯ ಮಾಡ್ತೀವಿ ಸರ್.
1: ಸರ್, ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳಷ್ಟು ಜನ ಯುವಕರು ಸ್ಟಡಿ ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರಿ ತಗೋಬೇಕು ಅಂತೇಳಿ ಹಗಲು ರಾತ್ರಿ ಓದುವಂಥ ವಿದ್ಯಾರ್ಥಿಗಳನ್ನ ಸಮೇತ ನಾವು ನೋಡ್ಬೋದು. ಭಾಳಷ್ಟು ಜನ ಯುವಕರು ಮೊಬೈಲ್ ಹಿಡ್ಕೊಂಡು ಗೇಮ್ ಆಡ್ತಾ ಇರ್ತಾರೆ, ಕೆಲವೊಂದು ಜನ ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೊಂದು ಕೆಲವು ಜನ ರೀಲ್ಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲೋ ಹೋಗಿ ನೀರಿನಲ್ಲಿ ಬೀಳುವುದು, ಇಂಥವೆಲ್ಲ ಕೆಲವೊಂದು ತೊಂದರೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇರ್ತೀವಿ.
0: ಹೌದು ಸರ್, ಹೌದು ಸರ್.
1: ಇನ್ನು ಕೆಲವೊಂದು ಜನ ಯುವಕರು ಕಾಲೇಜ್ಗೆ ಹೋಗೋದು ಬಿಟ್ಟು ಬಹಳಷ್ಟು ಜನ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಅಂತಹ ಯುವಕರಿಗೋಸ್ಕರ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
0: ಸರ್, ಯಾರು ಓದಿದರೆ ಅವ್ರ ಜೀವನ ಅವ್ರ ಲೈಫು ಚಲೋ ಇರ್ತದೆ ಸರ್. ಯಾರು ಓದೋದಿಲ್ಲ ಅವರು ನಮ್ಮಂಗೆ ನಮ್ಕಿನ್ನ ತಾತಾರೆ ಸರ್. ನಾವನ್ನು ಕಾಯಿಪಲ್ಯ ವ್ಯಾಪಾರ ಅವು ಮಾಡ್ತೀವಿ. ಆ ಹುಡುಗರು ಕೆಲವು ಜನ ನೋಡ್ತೀನಿ ಸರ್ ನಾನು ಹಳ್ಳಿ ಹಳ್ಳಿಯಾಗ ಫೋನ್ ಹಿಡ್ಕೊಂಡು ತಿರುಗೋದು. ಆ ಹುಡುಗರು ಹೇಳಿದ್ರು ಕೇಳಲ್ಲ ಸರ್. ಆ ಹುಡುಗರಿಗೆ ಮೆಚಾರಿಟಿ ಇರಲ್ಲ, ನಾನು ಏನು ಹೇಳಿದ್ರು ತಲೆಗೆ ಹೋಗಲ್ಲ ಹುಡುಗರಿಗೆ. ಆ ಹುಡುಗರು ತಿಪ್ಪಲ ಅಂತೀವಿ ಸರ್, ನಾವು ಏನು ಮಾಡೋಕ್ಕಾಗಲ್ಲ, ಹೆಚ್ಚು ಮಾತಾಡಿದ್ರೆ ನೀನು ಯಾರ ಅಂತಾರೆ ಹುಡುಗರು. ಆದ್ದರಿಂದ ನಾವು ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್ ಹುಡುಗರ ಬಗ್ಗೆ.
1: ಅಂದರೆ ಚೆನ್ನಾಗಿ ಓದಿದರೆ ಮಾತ್ರ ಜೀವನ ಇದೆ ಅಂತ ಹೇಳ್ತೀರಾ?
0: ಹಾಂ ಇದೆ ಸರ್. ಮತ್ತೆ ಯಾಕಂದ್ರೆ ಒಂದು ಚಲೋ ಓದಿ ಒಬ್ಬ ಗೌರ್ಮೆಂಟ್ ನೌಕರ ಆದರೆ ಅವರು ಅವ್ರ ಫ್ಯಾಮಿಲಿ ಅವ್ರ ಜೀವನ ಆರಾಮ ಇರ್ತದೆ ಸರ್.
1: ಅಂದರೆ ಯುವಕರು ಓದಬೇಕು ಅಂತೀರಿ?
0: ಹಾಂ ಓದಬೇಕು ಸರ್, ಬೆಳಿಬೇಕು ಮಕ್ಕಳು. ಸಣ್ಣ ಹುಡುಗರು ಓದಿದರೆ ಚಲೋ ಇರ್ತಾರೆ ಸರ್. ಅವರು ಓದಲಾರ್ದ ಚಮಾನ್ ಮಾಡಿದೀವಿ, ಆ ಕಡೆ ತಿರುಗಿದ್ವಿ, ಯಾ ಫೋನ್ ನೋಡಿದೆ, ಈ ಕಡೆ ತಿರುಗಿದೆ ಅಂದರೆ ಹೆಂಗ ಸರ್?
1: ಅಂದರೆ ಒಟ್ಟಾರೆ ಬಹಳಷ್ಟು ಜನ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ.
0: ಮಾಡ್ತಾ ಇದಾರೆ ಸರ್, ಬಹಳ ತಲೆ ನೋಡಿ ಸುಮ್ಮನೆ ರೋಡಿಗೆ ಕುಂತು ಟೈಮ್ ಪಾಸ್ ಮಾಡ್ತಿರ್ತಾರೆ ಸರ್ ಹುಡುಗರು. ನಾನು ಹಳ್ಳಿ ಹಳ್ಳಿ ಸುಮಾರು ಒಂದು 5-6 ಹಳ್ಳಿ ತಿರುಗ್ತೀನಿ. ನನಗೆಲ್ಲ ಗೊತ್ತಿರ್ತದೆ ಸರ್, ಯಾವ ಹುಡುಗರು ಹೆಂಗ, ಯಾವ ಹುಡುಗರು ಯಾ ಓದೋ ಹುಡುಗರು ಯಾರು, ಯಾವ ಹುಡುಗ ಓದೋದಿಲ್ಲ, ಯಾವ ಹುಡುಗ ಫೋನ್ ಹಿಡ್ಕೊಂತಿರ್ತಾನೆ.
1: ಸರಿ, ಈಗ ನಿಮ್ಮ ಜೊತೆಯಲ್ಲಿ 10ನೇ ತರಗತಿ ಓದಿ ಕಾಲೇಜ್ಗೆಲ್ಲ ಹೋಗಿ ಸರ್ಕಾರಿ ನೌಕರಿ ತಗೊಂಡವರು ನಿಮ್ಮ ಸ್ನೇಹಿತರು ಯಾರಾದ್ರೂ ಇದಾರ ಸರ್?
0: ಇದನ್ ಸರ್, ನಮ್ಮ ದೋಸ್ತನೇ ಇದ್ದಾನೆ, ನಮ್ಮೂರಾಗೆ ಇದ್ದಾನೆ.
1: ಏನ್ ಮಾಡ್ತಾನೆ
0: ಅಲ್ಲೇ?

0: ಹಿಂಗಾಗಿ ಆ ಹುಡುಗ ಚಲೋ ಓದಿದ, ಸ್ವಲ್ಪ ಬೇಸ ಆಗಿ ಸಿವಿಲ್ನಾಗ ಪಾಸ್ ಆಗಿ ಪೊಲೀಸ್ ಆಗ್ಯಾನ ಸರ್. ಆ ಹುಡುಗ
1: ಪೊಲೀಸ್ ಆಗ್ಯಾನ,
0: ಬೆಂಗಳೂರಾಗಿರ್ತಾನ ಸರ್ ಆ ಹುಡುಗ. ನಮ್ಮ ಆತ್ಮೀಯನೆ ಆ ಹುಡುಗ. ಹಂಗ ಓದ್ಬೇಕು ಸರ್, ಯಾರೇ ಆಗ್ಲಿ ಒಬ್ಬ ಹುಡುಗ ಓದಿದ್ರೆ ಅವ್ರಿಗೆ ಅಂತೂ ಒಂದು ಹೆಸರಿರ್ತ ಸರ್.
1: ಏನನ್ಸುತ್ತ ಸರ್ ನಿಮ್ ಸ್ನೇಹಿತನ ನೀವು ನೋಡಿದಾಗ?
0: ಹೇಗ ಒಳ್ಳೆ ಫೀಲಿಂಗ್ ಆಗುತ್ತೆ ಸರ್, ಪಾಪ ಒಳ್ಳೆ ಅವನು ಚಲೋ ಆದ ಬಿಡಪ್ಪ ಅಂತ ಫೀಲ್ ಆಗುತ್ತೆ ಸರ್.
1: ಅಲ್ಲ ನಿಮ್ಗೆ ಈಗ ನಾನು ಯಾಕೆ ಓದ್ಲಿಲ್ಲ ಅಂತ ಅನ್ಸುತ್ತೆ ಇಲ್ಲ ನಿಮ್ ಸ್ನೇಹಿತ ನೋಡಿದಾಗ?
0: ಇಲ್ಲ ಓದ್ಲಿಲ್ಲ ಅನ್ಸುತ್ತೆ ಸರ್, ಮತ್ತೆ ನನ್ನ ಪರಿಸ್ಥಿತಿ ಹಂಗಾದ. ಆ ಹುಡುಗ ಫ್ಯಾಮಿಲಿ ಸಪೋರ್ಟ್ ಚಲೋ ಇತ್ತು, ಓದ್ಲಿ ಬಿಡುವಪ್ಪ ಆ ಹುಡುಗ ಅಂತ ಯಾರು ಏನು ಅಂತಿದ್ದಿಲ್ಲ. ಆ ಹುಡುಗ ತಂದೆ ತಾಯಿ ಪ್ರೋತ್ಸಾಹ ನೀಡಿ ಆ ಹುಡುಗ ಓದಕ್ಕೆ ಹಾಸ್ಟೆಲ್ನಾಗ ಅಕ್ಕಡ ಇಕ್ಕಡ ಹಾಕಿ ಬಹಳ ಕಷ್ಟಪಟ್ಟು ಓದಿಸ್ಯಾರ.
1: ಆ
0: ಹುಡುಗನ ಲೈಫ್ ಚಲೋ ಆಯ್ತು ಸರ್. ಈಗ ಆ ಹುಡುಗ ಚಲೋ ಅನ ಆರಾಮನ, ಆ ಹುಡುಗ ಪೊಲೀಸ್ ಆಗ್ಯಾನ ಸಣ್ಣ ವಯಸ್ಸಿನಾಗ ಕಾನ್ಸ್ಟೇಬಲ್.
1: ಅಂದ್ರೆ ಯಾವಾಗ ಮಾತಾಡಿಸ್ತೀರಾ ನೀವೆಲ್ಲರೂ?
0: ಮಾತಾಡ್ತಾನ ಸರ್, ಮಾತಾಡ್ತಾನ ಒಳ್ಳೆ ಹುಡುಗ.
1: ಅಂದ್ರೆ ಎಲ್ಲಾದ್ರೂ ಭೇಟಿ ಆದಾಗ ಮಾತಾಡ್ತಾನ?
0: ಭೇಟಿ ಆತನ್ ಸರ್, ಅವಾಗ ಫೋನ್ ಮಾಡ್ತಾನ ಯಾವಾಗ ಜಾತ್ರೆಗೆ ಬರ್ತಾನ ನಮ್ಮ ಹುಡುಗ. ಚಲೋ ಅನ್ ಸರ್.
1: ಅಂದ್ರೆ ನಿಮ್ಮೂರು ಜಾತ್ರೆಗೆ ಬಂದಾಗ
0: ಮಾತಾಡಿಸ್ತಾನ ಸರ್, ಭೇಟಿ ಆತನ.
1: ಏನ್ ಕೆಲಸ ಮಾಡ್ತಿದ್ದೀಯ ಅಂತ ಎಲ್ಲ ಕೇಳ್ತಾರ ಅವರು?
0: ಕೇಳ್ತಾರ ಸರ್. ನಮ್ದು ಇದೆ ಸರ್ ಗೊತ್ತಿದ್ದೆ, ಅದ ಹುಡುಗ ನಾವು ವ್ಯಾಪಾರ ಮಾಡೋದು ಇವಾಗ ಒಂದ್ 4 ವರ್ಷ ಆಯ್ತು ನಾವು ವ್ಯಾಪಾರ ಮಾಡಕ.
1: ಒಟ್ಟಾರೆ ನೀವು ಮಾಡುವಂತ ಏನು ಈ ವೃತ್ತಿಯಲ್ಲಿ, ತರಕಾರಿ ವ್ಯಾಪಾರ ಮಾಡುವಂತ ವೃತ್ತಿಯಲ್ಲಿ ನಿಮಗೆ ನೆಮ್ಮದಿಯ ಜೀವನವನ್ನು ಕಲಿತಾ ಇದ್ದೀರಿ?
0: ಇದೆ ಸರ್ ನಮ್ ಜೀವನ, ಆರಾಮ ಇದೀವಿ ಸರ್. ಯಾರು ಓದಿರ್ತಾರ ಅವ್ರ ಜೀವನ ಚಲೋ ಇರ್ತದ ಸರ್. ಓದ್ಬೇಕಂದ್ರೆ
1: ಓದಿದ್ರೆ ಮಾತ್ರ ಮುಂದೆ ಜೀವನ ಚೆನ್ನಾಗಿರುತ್ತೆ
0: ಸರ್. ಆದ ಸರ್ ಲೈಫ್ ಆದ ಸರ್ ಎಜುಕೇಶನ್ ಆದ ಸರ್.
1: ಅಂದ್ರೆ ಬಹಳಷ್ಟು ಜನ ಸಮಯ ವ್ಯರ್ಥ ಮಾಡ್ತಿರ್ತಾರೆ ಅಂತ ಯುವಕರಿಗೆ ಸಮಯ ವ್ಯರ್ಥ ಮಾಡಬೇಡ್ರಿ ಅಂತ ಹೇಳ್ತೀರಿ?
0: ಹೇಳ್ತೀವಿ ಸರ್, ಇಷ್ಟಪಡ್ತೀವಿ, ಅದೊಂದು ಇಷ್ಟಪಡ್ತೀವಿ ಸರ್. ಮುಂದೆ ಏನಕ್ಕೇನ್ ಸರ್, ಹುಡುಗರು ಚಲೋ ಆಗ್ಬೇಕು, ಒಳ್ಳೆ ನೌಕರಿ ಸಿಗ್ಬೇಕು, ಒಳ್ಳೆ ಪೊಸಿಷನ್ ಆಗಿರ್ಬೇಕಂತ ಒಂದು ಆಸೆ ಸರ್ ಹುಡುಗರು ಎಲ್ಲಾರ್ದು ಯಾರದೇ ಆಗ್ಲಿ. ನಮ್ಮ ಕ್ಲಾಸ್ಮೇಟ್ 2018 ಆ ಹುಡುಗ ಚಲೋ ಓದ್ಯಾನ ಪಾಪ. ಮೊನ್ನೆ ರೀಸೆಂಟ್ಲಿ ಹೋದ ವರ್ಷ ಆಗ್ಯಾನ ಸರ್ ಪೊಲೀಸ್ ಆಗ್ಯಾನ ಕಾನ್ಸ್ಟೇಬಲ್. ಚಲೋ ಆಯ್ತು ಬಿಡಪ್ಪ ಒಳ್ಳೇದಾಗಲ ಅಂತ ಹೇಳಿದೆ ಸರ್ ಫೋನ್ ಮಾಡಿ.
1: ಓಕೆ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಷ್ಟೊತ್ತು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿದ್ದು ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸೊಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
3: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ವೆಂಕಟೇಶ್ ಹೂಗಾರ್, ಬಿ ನರಸಿಂಹಲು.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ. ಇದುವರೆಗೂ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ. 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ಇನ್ನು 6 ಗಂಟೆ 5 ನಿಮಿಷಕ್ಕೆ 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು. 6 ಗಂಟೆ 15 ನಿಮಿಷಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಟ್ಟಮಾರಿ ಗ್ರಾಮದ ಪರಿಚಯ ಮೂಡಿಬರಲಿದೆ ವೀರೇಶ್ ಅವರಿಂದ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6 ಗಂಟೆ 51 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಕೃಷಿ ಯಂತ್ರೋಪಕರಣಗಳ ಸಾಮಾನ್ಯ ನಿರ್ವಹಣೆ ಕುರಿತು ಡಾಕ್ಟರ್ ದೇವಾನಂದ್ ಮಸ್ಕಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. ಇನ್ನು 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಜಿ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು ಕೇಳಲಿದ್ದೀರಿ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. 8 ಗಂಟೆ 30 ನಿಮಿಷಕ್ಕೆ ದೊಡ್ಡಾಟದ ಪದಗಳು. ದೇವದುರ್ಗ ತಾಲೂಕಿನ ಕ್ಯಾದಿಕೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಡಿಗರಿಂದ. ಇನ್ನು 9 ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 9 ಗಂಟೆ 30 ನಿಮಿಷಕ್ಕೆ ಕ್ರೀಡಾ ಲೋಕ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಡನೆ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ, 6:30 ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಪ್ರಸಾರವಾಗಲಿದೆ. ಇನ್ನು 6:40 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರಿಂದ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್ ಐಎಫ್ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳು, 8:30 ವಚನ ಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 9:30 ವಾಟ್ಸಪ್ ಮೇಘ ಸಂದೇಶ ಚಿತ್ರಗೀತೆಗಳ ಕಾರ್ಯಕ್ರಮ, 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, ಇನ್ನು 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಕಾರ್ಯಕ್ರಮ, ಕಲಬುರಗಿ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ, 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ, 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡದ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಕಲೆಗೆ ಇರುವ ಅವಕಾಶಗಳು ಕುರಿತು ಅಮರೇಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ವಿಂಚಿ. 6:15ಕ್ಕೆ ವಚನ ಗಾಯನ, 6:51ಕ್ಕೆ ಬೆಂಗಳೂರು ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20ಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದ ಮುದ್ದುರಂಗ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಇನ್ನು 7:45ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಹಾಗೂ ಹಾಂಕಾಂಗ್ ನಡುವೆ ನಡೆಯುವ ಮಹಿಳಾ ಏಷ್ಯಾಕಪ್ T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ 7:45ಕ್ಕೆ 8:44ವರೆಗೆ, ನಂತರ 9:15ಕ್ಕೆ ಪಂದ್ಯದ ಮುಕ್ತಾಯದವರೆಗೆ ಪ್ರಸಾರವಾಗಲಿದೆ. ಇದುವರೆಗೂ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05ವಾಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
4: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
3: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
4: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
3: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
4: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೇನೆ.
6: ಮತ್ತೆ
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
7: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್ 2 ಲಕ್ಷ
9: ಏನಾಯ್ತಪ್ಪ?
8: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
7: ಅರೆ
8: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
8: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
10: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
13: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ಗ್ರಾಮದರ್ಶಿ
14: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಠಮಾರಿ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಏನೇನಿವೆ, ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನಾಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳು ಜರುಗುತ್ತವೆ, ಸಂಘ ಸಂಸ್ಥೆಗಳು, ಕಲಾವಿದರು, ಶೈಕ್ಷಣಿಕ ವ್ಯವಸ್ಥೆ, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಬಸನಗೌಡ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಗೌಡ್ರೆ. ಹೇಳ್ರಿ ಗೌಡ್ರೆ, ನಿಮ್ಮೂರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
15: 5,500 ಜನಸಂಖ್ಯೆ ಇದೆ.
14: ಮನೆಗಳು ಎಷ್ಟವ್ರಿ?
15: ಮನೆಗಳು 1-2.5 ಜನ ಮನೆಗಳು ಅದಾವ್ರಿ.
14: ಗ್ರಾಮ ಪಂಚಾಯತಿ ಇಲ್ಲೇ ಇದೆ,
15: ಇಲ್ಲೇ ಮಠಪಾರಿ ಗ್ರಾಮ ಪಂಚಾಯತಿ.
14: ಎಷ್ಟು ಜನ ಸದಸ್ಯರು ಇದಾರೆ?
15: 14 ಜನ ಸದಸ್ಯರು.
14: ಗೌಡ್ರೆ, ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
15: ಈಗ ಪರವಾಗಿಲ್ಲರಿ, ಉಡುಮಗಲ್ ಖಾನಪುರ ಆಸಾಪುರ ಮೇಲಿದ್ದೆ ಮಠಪಾರಿಗೆ ಬರ್ಬೇಕ್ರಿ. ರೈಲ್ವೆ ಸ್ಟೇಷನ್ ಸ್ಟಾಪ್ ಇದೆ, ಪ್ಯಾಸೆಂಜರ್ ಅಂತಾರೆ ಅದು ಒಂದು. ಆಮೇಲೆ ಮೇಲು ಲಿಂಕ್ ಮೂರೇ ಸ್ಟಾಪ್ ಅದಾವ್ರಿ.
14: ರಾಯಚೂರಿಂದ ಬರ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ ನಿಮ್ ಮೂರು ಮಠ ಮಾಡಿ?
15: 24 ಕಿಲೋಮೀಟರ್ ಇದ್ರಿ. ರೈಲ್ವೆ ಆದ್ರೆ 20 ಕಿಲೋಮೀಟರ್.
14: ಹೆಂಗಾದ್ರೆ ಬಸ್ಸಿನ ಅನುಕೂಲ
15: ಚೆನ್ನಾಗಿದೆ, ಬಸ್ಸಿಂದ ಅನುಕೂಲ ಇದೆ.
14: ಈ ಊರು ಯಾವ ಹೋಬಳಿಗೆ ಒಳಪಡ್ತದ್ರಿ?
15: ಗಿಲ್ಕೆಸೂಗರ್ ಹೋಬಳಿಗೆ ಬರುತ್ತಾರೆ.
14: ರೈತ ಸಂಪರ್ಕ ಕೇಂದ್ರ ಇಲ್ಲೇ ಇದೆ ರೀ?
15: ಇಲ್ಲಿ ಗಿಲ್ಕೆಸೂಗರ್. ನಮ್ಗೆ ಅದೊಂದೇ ತೊಂದರೆ ಇದೆ ರೀ, ಅನಾನುಕೂಲ. ಯಾಕಂದ್ರೆ ಯಾವುದು ಬಸ್ ಇಲ್ಲ, ಯಾವುದು ಇಲ್ಲ, ವೆಹಿಕಲ್ ಇದ್ರೂ ಹೋಗ್ಬಹುದು ಇಲ್ದ್ರ ಇಲ್ಲ ನೋಡ್ರಿ, ಅದೊಂದು ತೊಂದರೆ ಇದೆ ರೀ.
14: ಜನಜೀವನ ಹೆಂಗದ್ರಿ ಇಲ್ಲಿ? ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರ?
15: ಇಲ್ಲಿ ಎಲ್ಲಾ ತರದ ಇದ್ದಾದ್ರೆ ಆದ್ರೆ ಒಕ್ಕಲ್ತಾನೆ ಮೇನ್ ಉದ್ಯೋಗ ರೀ. ಒಕ್ಕಲ್ತನ ಕಳೆ ಅವು ಇವು ಲೇಬರ್ ಚಾರ್ಜ್ ಅವು ಅನುಕೂಲ ಇದೆ ರೀ. ಎಲ್ಲಾರಿಗೂ ಭೂಮಿಗಳಿದಾವೆ.
14: ಜೀವನ ಮಾಡಕ ಅನುಕೂಲ ಹೆಂಗದ್ರಿ ಇಲ್ಲಿ? ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಮನೆಗಳ ವ್ಯವಸ್ಥೆ ಆಗಲಿ?
15: ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ರೀ, ಆದ್ರೆ ಅನುಕೂಲಗಳು ಸರಿಯಾಗಿಲ್ಲ. ಕುಡಿಯೋ ನೀರೇನು ಪರವಾಗಿಲ್ಲ ರೀ, ಚೆನ್ನಾಗಿ ನೀರು ಕೆರೆ ಇದೆ ಎಲ್ಲ ಇದೆ, ಆದ್ರೆ ಊರೊಳಗೆ ಬರಲ್ಲ. ಇದಕ್ಕೆ ಸಪ್ಲೈ ಸರಿಯಾಗಿ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯತಿ, ಇವೆಲ್ಲ ತೊಂದರೆ ಅನುಕೂಲಗಳಿಲ್ಲ.
14: ಮನೆಗಳು ಹೆಂಗವ್ರಿ ವ್ಯವಸ್ಥೆ?
15: ಮನೆಗಳೆಲ್ಲ ಹೊಸ ನಿರ್ಮಾಣ ಆಗಿದ್ದವ್ರಿ, ಈಗ ಬಹಳ ವರ್ಷ ಆಯ್ತಲ್ರಿ, ಈಗ ಹೊಸ ನಿರ್ಮಾಣ ಆಗ್ಯಾವ್ರಿ.
14: ಈ ಪಂಚಾಯತಿ ವತಿಯಿಂದ ಯಾವ್ಯಾವ ಯೋಜನೆದಾಗ ಆಗ್ಯಾವ್ರಿ ಮನೆಗಳು?
15: ಅವು 3-4 ಇದ್ರಲ್ಲಿ ಆಗ್ಯಾವ್ರಿ ಯೋಜನೆ. ಅನುಕೂಲ
14: ಮುಂಚೆ ಹೆಂಗಿದ್ದವ್ರಿ ಮನೆಗಳು, ಈಗ ಹೆಂಗವ?
15: ಮುಂಚೆಲಿ ಏನ್ ಇದ್ದಿಲ್ರಿ, ಈಗ ಸ್ವಲ್ಪ ಪರವಾಗಿಲ್ರಿ, ಚೆನ್ನಾಗಿ ಇದ್ ಮಾಡಿದ್ದಾರೆ. ಆಮ್ಯಾಗ ಅವು ಪುರಾತನ ಮನೆಗಳು ಇದ್ದವ್ರಿ, ಬಹಳಷ್ಟು ಮಣ್ಣಿನ ಮನೆಗಳು. ಹಂಗಾಗಿ ಈಗೆಲ್ಲ ಓಸು ಹೊಸ ಮನೆಗಳೇ ಜಾಸ್ತಿ ಆಗಿಬಿಟ್ಟವ್ರಿ, ಯಾಕಂದ್ರೆ ಅವ್ರದ್ದು ಆಯುಷ್ ಮುಗಿದೋಗಿದೆ ರೀ ಮನೆಗಳು.
14: ಈಗ ಇಲ್ಲಿ ಸೌಲಭ್ಯಗಳು ಏನೇನವ್ರಿ? ಅಂಚೆ ಕಚೇರಿ, ಬ್ಯಾಂಕ್ಗಳು, ಆಸ್ಪತ್ರೆ
15: ಎಲ್ಲವೂ ಅನುಕೂಲ ಅದಾವ್ರಿ. ಆದ್ರೆ ಡಾಕ್ಟರ್ ಇಲ್ಲರಿ, ಹಾಸ್ಪಿಟಲ್ ಏನು ದೊಡ್ಡ ಹಾಸ್ಪಿಟಲ್ ಇದೆ ರೀ, ಮತ್ತೆ ಅದರಲ್ಲಿ 4 ಜನ ಡಾಕ್ಟರ್ ಇರ್ತಕ್ಕಂಥ ಹಾಸ್ಪಿಟಲ್ ಕಟ್ಟಿದ್ದಾರೆ ಶಾಸಕರು, ಎಲ್ಲ ಇದು ಮಾಡ್ಯಾರಿ. ಅದರಲ್ಲಿ ಡಾಕ್ಟರ್ಗಳ ಕೊರತೆ ಬಹಳ ಇದೆ ರೀ. ಆದ್ರೆ ಇಕ್ವಿಪ್ಮೆಂಟ್ ಇಡೀ ನಮ್ಮ ಡಿಸ್ಟಿಕ್ನಲ್ಲೂ ಇಲ್ರಿ, ಅದರಷ್ಟು ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಅವು ತುಕ್ಕ ಹಿಡಿದು ಹೋಗ್ತಾವ್ರಿ, ಇನ್ನೂ 2 ವರ್ಷಕ್ಕೆ ಇರಲ್ಲ ಅವು, ಅಂತ ಅಭಿವೃದ್ಧಿ ಇದಾದ್ರು ಬಿಡ್ರಿ. ಆಮೇಲೆ ದನದ ದೋಕಾನ್ ಇದೆ ರೀ, ಅಲ್ಲಿ ಅನುಕೂಲ ಇದೆ. ಆದ್ರೆ ಮನುಷ್ಯರಿಗೆಲ್ಲ ರೀ, ದನಗಳಿಗೆ ಅನುಕೂಲ ಮಾಡ್ಯಾರ ನೋಡ್ರಿ, ದನಗಳು ಡಾಕ್ಟರ್ ಇಬ್ರು ಅದಾರ ನೋಡ್ರಿ.
14: ನ್ಯಾಯ ಬೆಲೆ ಅಂಗಡಿ, ರೇಷನ್
15: ಬೆಲೆ ಅಂಗಡಿ ಸರಿಯಾಗಿ ನಡೆದಿದ್ದಾರೆ, ಚೆನ್ನಾಗಿ ಅನುಕೂಲ ಆದ್ರಿ. ಒಂದೇ ಅಂಗಡಿ ಆದ್ರೂ ಇಷ್ಟು ಪಾಪ್ಯುಲೇಷನ್ ಗೆ ಸರಿಯಾಗಿ ಹಂಚ್ತಾ ಇದ್ದಾರೆ.
14: ಅಂದ್ರೆ ವ್ಯವಹಾರಕ್ಕೆ ಬ್ಯಾಂಕ್ಗಳು, ಅಂಚೆ ಕಚೇರಿ ಅನುಕೂಲ ಅದ?
15: ಅನುಕೂಲ ಆಗ್ತಾರೆ, ಅನುಕೂಲ ಇದೆ ರೀ, ಎಲ್ಲ ಅನುಕೂಲ ಇದೆ ರೀ. ಯಾಕಂದ್ರೆ ಲೋಕಲ್ ಆಗ್ತದಲ್ರಿ, ಸ್ವಲ್ಪ ಟರ್ನ್ ಓವರ್ನು ಅದು ಇದು ಚೆನ್ನಾಗಿ ಇದು ಮಾಡ್ತಾರೆ. ಆಮ್ಯಾಗ ರೈತರಿಗೂ ಒಳ್ಳೆ ಇದು ಕೊಡ್ತಾ ಇದ್ದಾರೆ, ಸಾಲಗಳು ಅವು ತರ ಇದು ಮಾಡ್ತಾರೆ. ಆಮ್ಯಾಗ ಕೆಲವು ಸ್ವಸಹಾಯ ಬ್ಯಾಂಕ್ಗಳು ಅದಾವ.

0: ಕೃಷಿ ಪತ್ತಿನ ಸಹಕಾರ ಸಂಘ ಅದರಿ
1: ಅದು ಆದ್ರಿ, ಆದ್ರೆ ಅಷ್ಟು ಇದಿಲ್ಲ ಪ್ರಗತಿ ಡೆವಲಪ್ ಇಲ್ಲ ರೀ. ಆಮೇಲೆ ಈ ಧರ್ಮಸ್ಥಳ ಸಂಘ ಊರು ಅದು ಚೆನ್ನಾಗಿ ಆದ್ರೆ ಊರಾಗ. ಆಮ್ಯಾಗ ಸಂಘ ಸಂಸ್ಥೆಗಳು ಕೆಲವು ಅದಾವ್ರಿ, ಮಹಿಳೆಯರು ಹಂಗೆ, ಆದ್ರೆ ಗಂಡಸು ಮಕ್ಕಳಿಗಿಲ್ಲ ರೀ, ಯಾವ ಬ್ಯಾಂಕ್ ಮಾಡಿಲ್ಲ.
0: ಈಗ ಇಲ್ಲಿರಿ ಓಣೆಗ ರಸ್ತೆಗಳಾಗ್ಲಿ ಈ ಡ್ರೈನೇಜ್ ಗಳಾಗ್ಲಿ ಹೆಂಗವ್ರಿ?
1: ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರಿ. ಜೆಜೆಎಂ ಮಾಡಿದಾಗ್ಲಿದ್ದ ಊರು ತುಂಬಾ ತೆಗ್ಗುಗಳಾಗ್ಬಿಟ್ಟವ ನೋಡ್ರಿ. ಆದ್ರೆ ಇನ್ವೆಸ್ಟ್ ನೋಡಿದ್ರೆ ಕೋಟ್ಲಿ ಗಟ್ಲೆ ಆಗ್ಯದ್ರಿ. ಆದ್ರೆ ಸರಿಯಾಗಿ ನೀರು ಬರ್ತಾ ಇಲ್ಲ, ಅದು ಓಣಿಗಳೆಲ್ಲ ತೆಗ್ ಮಾಡಿದ್ರೆ ಅದು ಸಿ ಹಾಕಿದ್ರೆ ಓಣಿನ ಕೆಡಿಸ್ಬಿಟ್ರಿ ಎಲ್ಲ.
0: ಡ್ರೈನೇಜ್ಗಳು
1: ಅದಾವ್ರಿ, ಚೆನ್ನಾಗಿಲ್ಲ. ಆದ್ರೆ ಕ್ಲೀನ್ನೆಸ್ ಇಲ್ರಿ, ಕ್ಲೀನ್ನೆಸ್ ಇಲ್ರಿ. ಪಂಚಾಯತಿ ಈಗ ಅಬಲಿಶ್ ಆಗ್ಯದಲ್ರಿ, ಪಂಚಾಯತಿ ಆದಾಗ್ಲಿದ್ದ ಈಗ ಯಾರು ಅದ್ರ ಬಗ್ಗೆ ಕೇರೇನೆ ಇಲ್ರಿ. ಈಗ ಏನಾಗಿದ್ರಿ, ಇವೆಲ್ಲ ರಿಸರ್ವೇಶನ್ ಅವು ಇವು ಬಂದ್ಬಿಟ್ಟವಲ್ರಿ. ಬಂದಾಗ್ಲಿದ್ದ ಯಾರು ಯಾರ ಮಾತು ಕೇಳದಷ್ಟಿಲ್ಲ. ಒಂದ್ ಕಲ್ಲು ಬಿದ್ದದಂದ್ರು ಅವ್ನು ನೋಡಿದವ್ರು ಸಹ ತೆಗೆದಿಲ್ರಿ. ಆ ಟೈಪ್ ಆಗ್ಬಿಟ್ಟವ್ರಿ ಊರು. ಪ್ರತಿ ಹಳ್ಳಿನು ನಮ್ಮ ಒಂದೇ ಹಳ್ಳಿ ಅಲ್ರಿ. ಯಾವ ಹಳ್ಳಿಗಾಗ್ಲಿ ಏನು ಕಾಗದ ಬಿದ್ದಿರ್ಲಿ ತೆಗೆದಿಡೋರಿಲ್ರಿ. ಅವಾಗ ಸ್ವಲ್ಪ ಸಹಾಯ ಇತ್ತರಿ, ಯಾರನ್ನ ಕಾಣ್ತಂದ್ರೆ ಬರೀ ತೆಗೆದಾಗಣ್ಣ ತೆಗ್ದಾಗ್ತದ್ರಿ. ಈಗ ಯಾರು ಅದ್ರ ಬಗ್ಗೆ ಇದು ಇಲ್ರಿ, ಗಮನನೇ ಇಲ್ಲ.
0: ಇನ್ನು ಶೌಚಾಲಯಗಳ ವ್ಯವಸ್ಥೆ ಹೆಂಗವ್ರಿ?
1: ಶೌಚಾಲಯಗಳು, ಶೌಚಾಲಯ ನೋಡ್ಲಿಕ್ಕೆ ಇದಾವ್ರಿ ಶೌಚಾಲಯಗಳಾಗ್ಲಿ, ಅದನ್ನ ಯೂಸ್ ಮಾಡೋರಿಲ್ರಿ. ಅದಕ್ಕೆ ಯಾಕಂದ್ರೆ ಬಳಕೆ ಮಾಡೋ ವಿಧ ಗೊತ್ತಿಲ್ಲ. ಆಮೇಲೆ ಅವ್ರಕ್ಕೆ ನೀರಿನ ತೊಂದರೆ ಇದೆ ರೀ. ತಗೊಳ್ಳೋದೇನು ಬೆನಿಫಿಟ್ಸ್ ಎಲ್ಲಾರು ತಗೊಂಡಾರ್ರಿ. ಕೆಲವರೆಲ್ಲಾರು ಎಸ್ ಮನೆಗಳದಾವ ಆಸ್ ಮನೆ ಆಗ್ಯಾವ್ರಿ, ಅದ್ರ ಬಳಕೆ ಮಾಡೋ ವಿಧಾನೇ ಇಲ್ಲ. ಪಂಚಾಯತಿ ಪ್ರತಿಕ್ರಿಯೆ ಸ್ಪಂದಿಸುವಲ್ರು. ನೀರು ಸರಿಯಾಗಿದ್ರೆ ಬಳಕೆ ಮಾಡ್ಕೋಬಹುದ್ರಿ. ಈಗ ಅದ್ರ ಅದು ಬಂದು ಸ್ವಚ್ಛತಾ ಆಂದೋಲನಕ್ಕೆ ಅದಕ್ಕೂ ಒಂದು ಇದು ಕೊಟ್ರೆ, ಟ್ರೈನಿಂಗ್ ಕೊಟ್ರೆ ಅದನ್ನ ನೆಡ್ಕೊಳ್ಬಹುದು ಜನ. ಹಂಗಾಗಿ ಈಗ ಹೊರಗಡೆನೆ ಜಾಸ್ತಿ ಹೋಗ್ತಾರೆ ಪರ್ಸೆಂಟೇಜ್.
0: ಹೆಂಗ್ರಿ ಊರಾಗ ನೀರಿನ ಮೂಲಗಳು ರೀ? ಕೆರೆ, ಬಾವಿ, ಹಳ್ಳಗಳು ಇದಾವ್ರಿ?
1: ಇಲ್ಲ ಇಲ್ಲ ಇಲ್ರಿ, ಯಾವಿಲ್ಲ. ಬೋರ್ ಸೋರ್ಸೆ ಸೋರ್ಸ್ ರೀ. ಒಂದು ಕೆರೆ ಒಂದೇ ಆದ್ರೆ ಈಗ ಅದು ದೂರ ದೂರ ಅದು 6-7 ಕಿಲೋಮೀಟರ್ ಆಗ್ತದ್ರಿ ಕೆರೆ ಊರಿಗೆ.
0: ಮತ್ತೆ ಇಲ್ಲಿ ಊರಾಗ ಯಾವ್ಯಾವ ಸಂಘ ಸಂಸ್ಥೆಗಳವ್ರಿ?
1: ಎಲ್ಲ ಅದಾವ್ರಿ. ಧರ್ಮಸ್ಥಳದ್ದಾದ, ಆಮ್ಯಾಗ ಸ್ವಸಹಾಯ ಸಂಘಗಳು ಅದಾವ್ರಿ, ಆಮ್ಯಾಗ ಕೆಲವು ಸ್ತ್ರೀಶಕ್ತಿ ಗುಂಪುಗಳು ಅದಾವ್ರಿ, ಅವೆಲ್ಲ ಅಷ್ಟು. ಗಜಾನಕ ಯುವಕ ಮಂಡಳ ಅದಾವ್ರಿ, ಎಲ್ಲ ಧರ್ಮದ ಸಂಘಗಳು ಅದಾವ ನೋಡ್ರಿ, ಎಲ್ಲಾ ಧರ್ಮದ.
0: ಎಷ್ಟು ಶಾಲೆಗಳವ್ರಿ ಇಲ್ಲಿ ಊರಾಗ?
1: 4 ಪಬ್ಲಿಕ್ ಸ್ಕೂಲ್ ಅಂತ ಡಿಗ್ರಿ ವರೆಗೆ ಆದ್ರಿ ಇಲ್ಲಿ. ಏನ್ರಿ ಇಲ್ಲಿ ಮಾಂತೇಶ ಸ್ಕೂಲ್ ಅಂತ ಅದ್ರಿ, ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ಯಾರ್ರಿ.
0: ಹೆಂಗಾದ್ರೆ ಶಾಲೆಗಳು ಆ ವ್ಯವಸ್ಥೆ ಅನುಕೂಲ ಅದ? ಎಲ್ಲ
1: ಸ್ಕೂಲ್ಗಳು ಅಷ್ಟು ಅನುಕೂಲ ಇಲ್ರಿ. ಸ್ಕೂಲ್ಗಳು ಸಾಧಾರಣ ಇದೇರಿ, ಯಾಕಂದ್ರೆ ಇವು STMC ಅಂತ ಅವು ಇವು ರಚನೆ ಮಾಡಿದ್ಮೇಲೆ ಅದ್ರ ಬಗ್ಗೆ ದಾನಿಗಳು ಕೊಡ್ತಕ್ಕಂಥವ್ರು ಇರ್ಬೇಕ್ರಿ. ಆದ್ರೆ ಅದರಲ್ಲಿ ತಗೊಂಬೋದ ಇದ್ರಿದ್ರೆ ಎಲ್ಲಿಂದ ಸಿಗ್ತದ್ರಿ ಅದಕ್ಕೆ ಬೆನಿಫಿಟ್ಸ್? ಈಗ ಅವು ಬಿಸಿ ಊಟ ಮಾಡ್ತಾರೆ, ಅವರು ಸರಿಯಾಗಿ ಅದನ್ನ ನೋಡ್ತಾ ಇಲ್ಲ, ಮಕ್ಕಳಿಗೆ ಬಹಳ ತೊಂದರೆ. ಮಾಸ್ಟರ್ಗೂ ಊರಿನವ್ರಿಗೆ ಸಂಪರ್ಕ ಇಲ್ರಿ. ಈಗ ಡೈಲಿ ವೇಜಸ್ ತಗೊಂಡ್ರಲ್ಲ ಟೀಚರ್ಸ್, ಅವರೇ ಜಾಸ್ತಿ. ಪರ್ಮನೆಂಟ್ ಇದಾದವರು ಬಹಳ ಕಡಿಮೆ ಇದೆ. ಯಾಕಂದ್ರೆ ಈ ಗೌರ್ಮೆಂಟ್ ಒಂದು ಹೇಳಿದಲ್ರಿ, 50,000-60,000 ಕೊಡಬಹುದು, 12,000 ಕೊಟ್ರೆ 10 ಮಂದಿ ಸಿಗ್ತಾರೆ 1 ಲಕ್ಷದಾಗಲ್ಲಿ. ಅದ್ರಂಗ ಆ ಜನರೇ ಇದಾರೆ ನೋಡಿ.
0: ಗೌಡ್ರೆ, ಈಗ ನಿಮ್ಮ ಊರು ಚಲೋ ಆಗ್ಬೇಕು, ಇನ್ನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೇನ್ ಆಗ್ಬೇಕ್ರಿ?
1: ಈ ನೀರಿಂದೂ ಅನುಕೂಲ ಮಾಡಿಕೊಡ್ಬೇಕು, ರೋಡ್ಗಳದು, ಡ್ರೈನೇಜ್ಗಳು ಇವೆಲ್ಲ ಮಾಡಿಕೊಡ್ಬೇಕು. ಎಲ್ಲಾರು ಸೋಮಿಸ್ಬೇಕ್ರಿ, ಊರಿನವ್ರಾಗ್ಲಿ ಅವ್ರು ಮಾಡ್ತಕ್ಕಂಥವ್ರಿಗೂ. ಈಗೇನಾದ್ರೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತ ಗೌರ್ಮೆಂಟ್ ಇದು ಮಾಡ್ತದ್ರಿ. ಇಲ್ಲಿ ಕೆಲಸ ಮಾಡಂದ್ರೆ ನೀವ್ಯಾರು ಹೇಳಕಂತ ಊರಿನವ್ರಿಗೆ ಕೇಳ್ತಾರೆ. ಇದ್ರ ಬಗ್ಗೆ ಮಾಹಿತಿನೇ ಸರಿಯಾಗಿ ಕೊಡ್ತಾ ಇಲ್ರಿ. ಅಭಿವೃದ್ಧಿ ಆಗ್ಬೇಕ್ರಿ ಬಹಳಷ್ಟು. ಮೊದಲಿಗೆ ಬಹಳ ಚೆನ್ನಾಗಿತ್ತು, ಈಗ ಇವೇನ್ ಬಂದವಲ್ರಿ, ಇವೆಲ್ಲ ಬಂದಾಗ್ಲಿಂದ ಬಹಳ ಇದಾಗಿ ಹೋಯ್ತು.
0: ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. MB ವೀರೇಶ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಹೇಳ್ರಿ ಯಜಮಾನ್ರೆ, ಈ ನಿಮ್ಮೂರು ಮಠಮಾರಿಯಲ್ಲಿ ಭೂಮಿಗಳು ಯಾವ ರೀತಿ? ಅವ್ರಿಗೆ
2: ಕಪ್ಪು ಭೂಮಿ ಐತವ್ರು, ಬಹಳಷ್ಟು. ಹತ್ತಿ ಬೆಳೀತದ, ಮೆಣಸಿನ್ಕಾಯಿ ತೋಟ ಬೆಳೀತದ.
0: ಹೆಂಗ ನೀರಾವರಿ ವ್ಯವಸ್ಥೆ ಇದನ? ಒಣ ಭೂಮಿಗಳ?
2: ಒಣ ಭೂಮಿ ಸರ್, ನೀರಾವರಿ ಇಲ್ಲ ಇಲ್ಲಿ.
0: ಹೆಂಗ್ರಿ ಒಕ್ಕಲ್ತನ ಎಲ್ಲ ಸ್ವಂತ ಮಾಡ್ಕೊಂತಾರ?
2: ಸ್ವಂತ ಬಹಳಷ್ಟು ಮಂದಿ ಇರ್ತಾರ, ಲೀಜಿಗೆ ಕಡಿಮೆ ಕೊಡ್ತಾರ.
0: ಸ್ವಂತ ಮಾಡಿಕೊಳ್ಳೋದು
2: ಜಾಸ್ತಿ, 28,000 ರೂಪಾಯಿ ಕೊಡ್ತಾರ. ಕೆಲವ್ರು 35,000 ರೂಪಾಯಿ ಕೊಡ್ತಾರ ಒಂದ್ ಎಕರೆಗೆ.
0: ಈಗ ಸ್ವಂತ ಮಾಡ್ಕೋಬೇಕಂದ್ರ ಅನುಕೂಲ ಹೆಂಗದ್ರಿ? ಬೀಜ, ಗೊಬ್ಬರ, ಈ ಕೀಟನಾಶಕ ಇವೆಲ್ಲ ಎಲ್ಲಿ ತಂದ್ಕೊಂತಾರ?
2: ಇಲ್ಲಿ ಊರಾಗ ಐದ ಸರ್, ಅಂಗಡಿಗಳು ಐದವ.
0: ಹೆಂಗ್ರಿ ಊರಾಗ ಎತ್ತುಗಳು ಜಾಸ್ತಿ ಅವ ಏನ? ಟ್ರ್ಯಾಕ್ಟರ್ಗಳ ಹೆಂಗ?
2: ಎತ್ತುಗಳು ಕಡಿಮೆ ಆಗ್ಬಿಟ್ಟವ್ರಿ, ಎತ್ತುಗಳು ಕಡಿಮೆ ಆಗ್ಬಿಟ್ರು, ಟ್ರ್ಯಾಕ್ಟರ್ ಜಾಸ್ತಿ ಆಗ್ಬಿಟ್ಟು.
0: ಕೂಲಿ ಆಳು ಹೆಂಗದ್ರಿ ಇಲ್ಲಿ ವ್ಯವಸ್ಥೆ? ಗಂಡ ಆಳು, ಹೆಣ್ಣ ಆಳು ಕೂಲಿ?
2: 300 ರೂಪಾಯಿ ಇತ್ತು ರೀ ಹೆಣ್ಮಕ್ಳಿಗೆ. ಗಂಡ್ಮಕ್ಳಿಗೆ 500 ರೂಪಾಯಿ, 500-600 ರೂಪಾಯಿ.
0: ಈಗ ಹೊಲಕ್ಕೆ ಹೋಗಕ್ಕೆ ದಾರಿಗಳಾಗ್ಲಿ, ಬದುಗಳ ನಿರ್ಮಾಣ, ದನದ ಶೆಡ್ಡು, ಕೃಷಿ ಹೊಂಡ ಏನೋ ಅನುಕೂಲ ಆಗ್ಯದ?
2: ಕೆಲವು ಕಡೆ ಅಂದ್ರೆ ಕೃಷಿ ಹೊಂಡ ಆಗ್ಯಾದ್ರಿ, ಕೆಲವು ಮಾಡ್ಯಾರ ಹೊಲದೊಳಗೆ ಮಾಡಿಬಿಟ್ಟಾರ, ಮಾಡ್ಯಾರ.
0: ದಾರಿಗಳು ಹೆಂಗವ್ರಿ ಹೊಲಕ್ಕೆ ಹೋಗಕ್ಕ?
2: ಪರವಾಗಿಲ್ಲ, ದಾರಿ ಮಾಡ್ಯಾರ ಕೆಲವರು, ಆದ್ರೆ ಕೆಲವರು ಇನ್ನ ಮಾಡಿಲ್ಲ. ತಗ್ಗಲ್ಲ ಇದಾವ.
0: ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ ಇನ್ನ ಇಲ್ಲಿ?
2: ನೀರಿಂದೊಂದೇ ವ್ಯವಸ್ಥೆ ಆಗ್ಬೇಕ್ರಿ, ಕಾಲುವರಿ ನೀರಾವರಿ ವ್ಯವಸ್ಥೆ ಆದ್ರೆ ಚಲೋ ಆಗ್ತದ, ಇನ್ನ ಆಗ್ಬೇಕು.
0: ಅದೇ ರೀತಿಯಾಗಿ ಈ ಮಠಮಾರಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಮತ್ತು ಈ ಗ್ರಾಮದ ವಿಶೇಷತೆ ಬಗ್ಗೆ ತಿಳಿಸಿಕೊಡ್ತಾರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮೂಲ ಅರ್ಚಕರು ಮುಕ್ತಿ ಶ್ರೀ ನಾಗಯ್ಯ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸ್ವಾಮಿಗಳೇ.
3: ಸುಮಾರು ನೋಡ್ರಿ 50 ವರ್ಷಗಳಿಂದ ನಾನು ಈ ವೀರಭದ್ರೇಶ್ವರ ದೇವಸ್ಥಾನದ ನಿರಂತರ ಸೇವೆ ಸಲ್ಲಿಸುವಂತ ಬಂದಿನಿ. ಇಲ್ಲಿ ಇರ್ತಕ್ಕಂತ 6 ಜನ ಪರಂಪರಾಗತ ಅರ್ಚಕರು. ಶ್ರೀ ವೀರಭದ್ರ ದೇವರು ಕರುನಾಡ ಶಿರಿನೆಲದ ರಾಯಚೂರು ಸನಿಹದಲ್ಲಿ ಮಠಮಾರಿ ಸುಕ್ಷೇತ್ರದಲ್ಲಿ ನೆಲೆಸನ. ಸುಮಾರು 40 ವರ್ಷಗಳ ಇತಿಹಾಸ ಈ ನಮ್ಮ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಉಂಟು. ನಡೀತಕ್ಕಂಥ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ನಿತ್ಯ ನಿರಂತರ ಭಜನೆ ಒಂದು ಮತ್ತು ನಂದಿಕೋಲು ಸೇವೆ, ನಿತ್ಯ ದಾಸೋಹ ನಡೀತದ. ನುರಿತ ಪುರಾಣ ಪಟುಗಳಿಂದ ಈ ವೀರಭದ್ರೇಶ್ವರ ಪುರಾಣವನ್ನು ಇಲ್ಲಿ ನಡೆಸಲಾಗ್ತದ. ಮತ್ತು ಏನಪ್ಪ ಅಂತಂದ್ರೆ ಕಾರ್ತೀಕ ಮಾಸದಲ್ಲಿ ನಂದಿಕೋಲು ಸೇವೆ ಭಜನೆ ನಡೀತದ. ಈ ಶ್ರಾವಣ ಮಾಸದಲ್ಲಿ ಸುಮಾರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ನಾಡಿನ ಮೂಲೆ ಮೂಲೆಗಳಿಂದ ಜನರು ತಮ್ಮ ಭಕ್ತಿಯಿಂದ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾರ. ಪ್ರಸ್ತುತವಾಗಿ ಹೇಳ್ಬೇಕಂದ್ರೆ ಈ ಮೊನ್ನೆ 17ನೇ ತಾರೀಕಿಗೆ ಮಠಮಾರಿ ಭಕ್ತರು ಮತ್ತು ನಾಡಿನ ಭಕ್ತರು ಎಲ್ಲರೂ ಸೇರಿ ಒಂದು ಭವ್ಯವಾಗಿರ್ತಕ್ಕಂತ ಬೆಳ್ಳಿ ತೇರನ್ನು ನಿರ್ಮಿಸಲಾಗಿದೆ. ಯಾರು ಭಕ್ತಿಯಿಂದ ಸೇವೆಯಿಂದ ಈ ತೇರನ್ನು ಎಳಿಸ್ತಾರೋ ಅದು ಅವರವರು ಸಂಕಲ್ಪದಂತೆ ತೇರು ಎಳೆಯಲಾಗ್ತದ. ಮತ್ತು ಕಾರ್ತೀಕ ಮಾಸದೊಳಗ ಸೇವೆ, ಮತ್ತು ಧನುರ್ಮಾಸದೊಳಗ ಸೇವೆ, ಮತ್ತು ಸಂಕ್ರಾಂತಿಯಲ್ಲಿ ವಿಶೇಷ ಪೂಜೆ. ಇದು ಯಾಕಂದರೆ ಬೇರೆ ಕಡೆ ಎಲ್ಲಿ ಇಲ್ಲ. ಸಂಕ್ರಾಂತಿಯಲ್ಲಿ 1 ತಿಂಗಳ ಪರ್ಯಂತ ಧನುರ್ಮಾಸದಲ್ಲಿ 9 ದಿನಗಳಲ್ಲಿ 108 ಕಲಶಗಳು ಆ ವೀರಭದ್ರ ದೇವರಿಗೆ ನಂದಿಕೋಲು ಸೇವೆ, ಕಲಶೋತ್ಸವ ಮತ್ತು ವೀರಭದ್ರೇಶ್ವರ ಭದ್ರಕಾಳಿಯ ವಿವಾಹ ಮಹೋತ್ಸವ ಎಲ್ಲ ನಡೀತದ. ಎಲ್ಲರ ವೈಭವಪೂರ್ಣದಿಂದ ಎಲ್ಲ ಅರ್ಚಕರು ಮತ್ತು ಭಕ್ತರು ಮಹೇಶ್ವರರು ಇದರಲ್ಲಿ ಒಂದುಗೂಡಿ ನಂದಿಕೋಲು ಸೇವೆ ಎಲ್ಲ ಸೇವೆ ಸಲ್ಲಿಸ್ತಾರ. ಈ ಒಂದು ಉತ್ಸವಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಜನರು ಬರ್ತಾರೆ. ಮೂಲಭೂತ ಸೌಕರ್ಯಗಳಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಮೂಲ ಸೌಕರ್ಯ ಅಂತಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ಸೌಕರ್ಯ ಆಗಬೇಕು, ಮತ್ತು ವಾಚನಾಲಯ ಆಗಬೇಕು, ಇನ್ನೂ ಅಭಿವೃದ್ಧಿ ಕಾರ್ಯ ಆಗಬಹುದು. ಈಗೆಲ್ಲ ಸಾಕಷ್ಟು ಆಗ್ಯದ, ಎಲ್ಲ ಕಾರ್ಯಗಳಾಗ್ಯಾವ. ಎಲ್ಲ ವೀರಭದ್ರೇಶ್ವರ ದಿವ್ಯ ಪ್ರಾಂಗಣದಲ್ಲಿ ಎಲ್ಲ ನೂತನವಾಗಿ ಎಲ್ಲ ಬಂಡೆಗಲ್ಲುಗಳ ಆಚಾರ ಮ್ಯಾಗ ಎಲ್ಲ ಜನರಿಗೆ ನೆರಳಾಗಂಗ ಛತ್ರ ಆಚಾರ, ಮತ್ತು ಎಲ್ಲ ಅಭಿವೃದ್ಧಿ ಆಗ್ಯದ. ಏನಂದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಆಗಿದ್ರೆ ಒಳ್ಳೆಯದು. ಸುಮಾರು ಏನಪ್ಪ ಅಂದರೆ 400 ವರ್ಷಗಳ ಹಿಂದೆ ಈ ಮೊಟಮಾರಿ ಅಂತ ಇಲ್ಲಿ ಹೆಸರಿದ್ದಿಲ್ಲ, ಮೂಲತಃ ಗೊಲ್ಲಗೇರಿ ಅಂತ ಹೇಳ್ತಾರೆ ಹಿಂದಿನ ಒಂದು ಇತಿಹಾಸದ ಪ್ರಕಾರ. ನಮ್ಮ ಗ್ರಾಮದ ಎಲ್ಲ ಜನರು ಬಂಡಿಗಳ ಮುಖಾಂತರ ಅವಾಗಂತೂ ಎಲ್ಲ ನಮ್ಮ ಭಕ್ತರು ಏನಪ್ಪ ಅಂದರೆ ಬಂಡಿಗಳನ್ನು ಕಟ್ಟಿಕೊಂಡು ಶ್ರೀಶೈಲಕ್ಕೆ ಸಮೀಪವಿರತಕ್ಕಂಥ ನಾಗಲೂಟಿ ಕಾಡಿಗೆ ಬಂಡಿಗಳನ್ನು ಕಟ್ಟಿಕೊಂಡು ಹೋಗಿರ್ತಾರೆ. ಟಿಗೆಗಳನ್ನು ಎಲ್ಲ ಏರ್ತಾರೆ. ಏರಿದ ನಂತರ ಆಕಾಶವಾಣಿಯಾಗಿ ನಾನು ನಿಮ್ಮ ಗ್ರಾಮಕ್ಕೆ ಆಗಮಿಸ್ತಿದ್ದೇನೆ ಅಂತೇಳಿ ಶರೀರವಾಣಿಯಾಗಲು ಯಾವ ವೀರಭದ್ರ ದೇವರು ಬಾಲಕನ ರೂಪದಿಂದ ಬಂಡಿಯಲ್ಲಿ ಕುಳಿತುಕೊಂಡು ಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ಬರುವ ದಾರಿಯಲ್ಲಿ ಮೊದಲು ಪೂರ್ತಿಪ್ಲೆಯಲ್ಲಿ ಅಲ್ಲಿ ತನ್ನ ಪಾದಗಳನ್ನು ದಿವ್ಯ ಪಾದಗಳನ್ನು ಇಟ್ಟಾಗ ಅಲ್ಲಿ ಅದು ಪುರತಿಪ್ಲೆ ಗ್ರಾಮದಲ್ಲಿ ಇವತ್ತಿಗೂ ಇಂದಿಗೂ ಪಾದಗಟ್ಟಿ ನಿದರ್ಶನವಾಗಿದೆ. ಅದೇ ಪ್ರಕಾರವಾಗಿ ಮುಂದೆ ಬಂದು ಇಲ್ಲಿ ಮೊದಲು ವೀರಾಪುರ ಅಂತ ಇದ್ದಿಲ್ಲ ಹೆಸರು, ಅಲ್ಲಿ ಬಂದು ದೇವರು ಆ ಬಂಡಿಯಿಂದ ಜಿಗಿದ ಸ್ಥಳದಲ್ಲಿ ಆ ಒಂದು ಬಾವಿ ಕೂಪ ಏರ್ಪಟ್ಟದ ಬುಗ್ಗೆ ಅದೇ ಇವತ್ತಿನವರೆಗೆ ಪ್ರತಿ ಶ್ರಾವಣ ಮಾಸದಲ್ಲಿ 3ನೇ ಸೋಮವಾರ ಏನಪ್ಪ ಅಂತಂದರೆ ಎಲ್ಲ ವೈಭವಪೂರ್ಣವಾಗಿ ಪಲ್ಲಕ್ಕಿ, ಉತ್ಸವ ಮೂರ್ತಿ, ಕಲಶದವರು, ಭಕ್ತರು, ನಂದಿಕೋಲು ಸೇವೆ, ಎಲ್ಲ ಡೋಲು, ಶೆಹನಾಯಿ ಎಲ್ಲ ವೈಭವಪೂರ್ಣವಾಗಿ ವೀರಾಪುರಕ್ಕೆ ಹೋಗಿ ಆ ಬಾವಿಯೊಳಗೆ ಒಂದು ತೆಂಗಿನ ಕಾಯಿಯನ್ನು ಬಿಡ್ತಾರೆ. ಆ ತೆಂಗಿನಕಾಯಿ ಏನಪ್ಪ ಅಂದರೆ ಸುತ್ತ ತಿರುಗಿ ಮತ್ತು ಕೈಯೊಳಗೆ ಬರ್ತದೆ. ಆವಾಗ ಏನಪ್ಪ ಅಂದರೆ ವೀರಭದ್ರ ದೇವರು ಬಂದ ಅಂತಕ್ಕಂಥ ಒಂದು ಇದರಲಿಂದ ಎಲ್ಲರೂ ವೈಭವಪೂರ್ಣವಾಗಿ ಮಠಮಾರಿಗೆ ಬರ್ತಾರೆ ಈ ಮಠಮಾರಿ ಈ ಊರಿಗೆ. ಆದರೆ ಏನಪ್ಪ ಅಂದರೆ ಈ ಮಠಮಾರಿ ಅಂತ ಹೆಂಗೆ ಬಂತಂದರೆ ಮಾರಿಯನು ಮಠಮಾಯ ಮಾಡುತ್ತ ವೀರೇಶ ಚಾರು ಚರಣಗಳಿಟ್ಟ ವೀರಪುರದಿಂ ತಾನು ಮಾರಿಪುರ ಹೆಸರಡಗಿ ಮಠಮಾರಿ ಎಂದಾಯಿತು. ಈ ಪ್ರಕಾರವಾಗಿ ಆ ವೀರಭದ್ರ ದೇವರು ವೀರಾಪ ಅಲ್ಲಿ ಆ ಗ್ರಾಮದಲ್ಲಿ ಆ ಬಂಡಿಯಿಂದ ಜಿಗಿದ ಸ್ಥಳದಲ್ಲಿ ಅಲ್ಲಿ ವೀರಾಪುರ ಅಂತ ಅಲ್ಲಿ ಆಯಿತು. ಆ ವೀರಾಪುರದಿಂದ 1-4 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಮಾರಿ ದೇವತೆ ಇರೋದರಿಂದ ಮಾರಿಯನ್ನು ನಿರ್ಮಾಯ ಮಾಡಿದ್ದಕ್ಕಾಗಿ ಆ ಕುರುಹಾಗಿ ಈ ಊರಿಗೆ ಮಠಮಾರಿ ಮಠಮಾರಿ ಅಂತಕ್ಕಂಥ ಹೆಸರು ಬಂತು. ಇಲ್ಲಿರ್ತಕ್ಕಂಥ ಮಠಮಾರಿಯಪ್ಪ, ಮಠಮಾರಯ್ಯ, ಮಠಮಾರೀಶ್ವರ ಅಂತ ಎಲ್ಲ ಹೆಸರುಗಳು ಇವತ್ತಿನವರೆಗೆ ಸುಮಾರು 100 ವರ್ಷಗಳಿಂದ ಈ ಹೆಸರುಗಳು ರೂಢಿಯಲ್ಲಿ ಐದವ. ಇಲ್ಲಿರ್ತಕ್ಕಂಥ ಭಜನೆ ಕಾರ್ಯಕ್ರಮ ನಡೀತದ. ಇಲ್ಲಿ ಮೂಲತಃ ಇಂದಕ್ಕೆ ಏನಪ್ಪ ಅಂದ್ರೆ 50 ವರ್ಷದಿಂದ ಎಲ್ ಬಿ ಶರಣಪ್ಪನವರು ಅಂತೇಳಿ ಅವರು ಸಂಗೀತ ಮಾಸ್ಟ್ರು, ನಾಟಕ ಕಲಿಸಿದ್ರು, ಕಲಾವಿದರಿದ್ದರು. ಮತ್ತು ಅವ್ರ ಜೊತೆ ಜೊತೆಗೆ ಕಲ್ಲಪ್ಪನವರು ಶರಣಪ್ಪ ಅಂತೇಳಿ ಅವರು ಒಳ್ಳೆ ಚೆನ್ನಾಗಿ ಹಾಡ್ತಿದ್ರು. ನಾವು ಭಜನೆಯಲ್ಲಿ ನಾವು ಸಣ್ಣವರಿದ್ದೀವಿ. ಮತ್ತು ಅಲ್ಲಿಂದ ಮುದಿಗೌಡರು ವೀರಪ್ಪಣ್ಣ ಅಂತೇಳಿ ಅವರು ಹಾಡ್ತಿದ್ರು. ಈ ಎಲ್ಲ ಕಲಾವಿದರು ನಮ್ಮಲ್ಲಿ ಅವಾಗಿದ್ದರು. ಈಗ ನಿತ್ಯ ನಿರಂತರ ಈಗ್ಗೆ ಕೂಡ ಭಜನೆ ನಡೀತದ.
0: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀರಭದ್ರಪ್ಪ ಹಿರೇದೊಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್. ಹೇಳ್ರಿ, ಈ ಮಠಮಾರಿಯಲ್ಲಿ ಒಟ್ಟು ಎಷ್ಟು ದೇವಸ್ಥಾನಗಳವ್ರಿ?
4: ಒಂದು ಪ್ರಥಮವಾಗಿ ವೀರಭದ್ರೇಶ್ವರ ದೇವಸ್ಥಾನ ಒಂದಿದೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಒಂದಿದೆ, ಆಮೇಲೆ ಮಸೀದಿ ಒಂದಿದೆ. ಏನಪ್ಪ ಒಂದು ಪವಿತ್ರತೆ ಅಂತಂದ್ರೆ, ಈ ನಲ್ಲಮಲ್ಲ ಕಾಡಿನೊಳಗೆ ಹೋಗುವಂತ ದಾರಿಯೊಳಗೆ ಪಾದಯಾತ್ರೆ ಹೋಗ್ಬೇಕಾದ್ರೆ ಪ್ರಪ್ರಥಮವಾಗಿ ಮೊದಲಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಅದಾದ ನಂತರ ತದನಂತರ ಮಸೀದಿ ಬರುತ್ತೆ. ಅದಾದ ಮೇಲೆ ನಲ್ಲಮಲ್ಲ ಕಾಡಿನೊಳಗೆ ವೀರಭದ್ರೇಶ್ವರ ನಾಗಲೋಟಿ ದೇವಸ್ಥಾನ ಇರುತ್ತೆ. ಆ ನಲ್ಲಮಲ್ಲ ಕಾಡಿನೊಳಗೆ ಇರುವಂತ ಒಂದು ಮೂರು ದೇವಸ್ಥಾನ ಶ್ರೀಪುರ ಮಠಮಾರಿಯಲ್ಲಿ ಇದಾವೆ. ಒಂದೇ ಹತ್ರ ಯಾವ ರೀತಿ ತ್ರಿವೇಣಿ ಸಂಗಮನೋ ಆ ರೀತಿ ಈ ಒಂದು ಮೂರು ದೇವಸ್ಥಾನ ಹತ್ತಿರದಲ್ಲಿ ಇದಾವೆ. ಆಮೇಲೆ ಹೆಣ್ಣು ದೇವಸ್ಥಾನ ನಮ್ಮಲ್ಲಿರಲ್ಲ. ದುರ್ಗೆ ಆಗ್ಲಿ, ಎಲ್ಲಮ್ಮ, ಮಲ್ಲಮ್ಮ, ಆಮೇಗ ತಾಯಮ್ಮ, ಈ ತರದ್ದು ದೇವಸ್ಥಾನ ಯಾವುದೇ ಇಲ್ಲ. ಆಮೇಲೆ ಚರ್ಚು ಇನ್ನು ನಡುವಂತರ ಕಟ್ಟಿದಾರ್ರಿ. ಆಮೇಗ ಮಲ್ಲಯ್ಯನ ದೇವಸ್ಥಾನ ಒಂದಿದೆ ಇಲ್ಲಿ, ವೀರಭದ್ರೇಶ್ವರ ದೇವಸ್ಥಾನ ಒಂದು, ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಮೇಲ್ಮಾಳಿಗೆ ಊರೊಳಗ ಯಾರು ಕಟ್ಟದಿಲ್ಲ. ಯಾರು ಕಟ್ಟಿದ್ರೆ ಅವರು ಮನೆಯೊಳಗಿರಲ್ಲ, ಮನೆ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ. ಬಿಲ್ಡಿಂಗ್ ಎರಡನೇ ಅಂತಸ್ತು ಯಾರು ಕಟ್ಟಂಗಿಲ್ಲ. ಆಮೇಲೆ ಜೋಗತಿಯವರು, ಜೋಗತಿಯವರು ಊರೊಳಗ ದೇವಸ್ಥಾನದ ಒಳಗೆ ಯಾರು ಬರಲ್ಲ. ಒಂದೇಳಕ್ಕೆ ಅವ್ರು ಏನಾರ ಬಂದರು ಅಂತಂದ್ರೆ ಮೈಯೆಲ್ಲ ಉರುಪು ಎದ್ದೊಳೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ಊರೊಳಗೆ ಅಂದಿಗಳೇ ಇಲ್ಲ, ಹೆಣ್ಣು ದೇವರ ಅಕ್ಕಪಕ್ಕದಲ್ಲಿ ಯಾರಿಲ್ಲ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಹುಲಿಗೆಮ್ಮ ತಾಯಿ ದೇವಸ್ಥಾನ ಒಂದಿದೆ, ಅದು ಮಾನ್ವಿ ತಾಲೂಕಲ್ಲಿ ಬರುತ್ತೆ. ಈ ರೀತಿ ಒಂದು ಊರಲ್ಲಿ ಇರುತ್ತೆ, ವಿಶೇಷತೆ ಇರುತ್ತೆ. ಇಲ್ಲಿ ಬನದ ಹುಣ್ಣಿಮೆ ಅಂದು ಶ್ರೀ ವೀರಭದ್ರೇಶ್ವರ ಜಾತ್ರೆ ನಡೀತದೆ. ಕಾರ್ತಿಕ್ ಮಾಸದಲ್ಲಿ ಈಗ ಒಂದು 8-10 ವರ್ಷದಿಂದ ಪ್ರಾರಂಭವಾಗಿದೆ. ವೀರಾಂಜನೇಯ ಸ್ವಾಮಿ ರಥೋತ್ಸವ ಕೂಡ ನಡೆದು ಬರ್ತದೆ. ತದನಂತರ ಇಲ್ಲಿ ಪಕ್ಕದಲ್ಲೇ ರಾಜವಳ್ಳಿ ದಾರಿ ಅನ್ನೋ ಒಂದು ರೋಡಿನಲ್ಲಿ ಸುಜ್ಞಾನ ಪದಂ ಗುರುಕುಲಂ ಅಂತೇಳಿ ಒಂದು ಅನಾಥ ಮಕ್ಕಳ ಅನಾಥಾಶ್ರಮ ಮಠ ಕೂಡ ಇದೆ. ಇಲ್ಲಿ ಸುಮಾರು ಒಂದು 60-70 ಜನ ಅನಾಥ ಮಕ್ಕಳು ಇದ್ದಾರೆ. ಜ್ಞಾನಾನಂದ ಮಹಾರಾಜರನ್ನೋ ಒಂದು ಸ್ವಾಮೀಜಿಯವರು ನಡೆಸ್ತಾರೆ. ಬಡ ಮಕ್ಕಳು ಕೂಡ ಅಲ್ಲಿದ್ದಾರೆ ಆ ಮಠದಲ್ಲಿ.
0: ಜಾತ್ರೆ ಅಂದ್ರೆ ಯಾವ ರೀತಿಯಾಗಿ ಜರುಗುತ್ತದೆ ಇಲ್ಲಿ?
4: ವಿಜೃಂಭಣೆಯಿಂದ ಸುಮಾರು 3 ದಿನ ವೈಭವವಾದಂತ ಜಾತ್ರೆ, ಅನ್ನದಾಸವ ಇರ್ತದೆ. ಅದೇ ರೀತಿಯಾಗಿ ಒಂದು ದಿನ ಪ್ರಥಮವಾಗಿ ವೀರಾಪುರದವರು ಒಂದು ದಿನ ಜಾತ್ರೆ ಮಾಡ್ತಾರೆ, ಪೂರ್ತಿಪ್ಲಿಯವರು ಒಂದು ದಿನ ಜಾತ್ರೆ ಮಾಡ್ತಾರೆ, ಮಟ್ಮಾರಿಯವರು ಒಂದು ದಿನ ಜಾತ್ರೆ ಮಾಡ್ತಾರೆ. ಹಂಗ 3 ದಿನ ಜಾತ್ರೆ ಅನ್ನೋ ಒಂದು ನಿಯಮ ಇಲ್ಲಿ. ಸುತ್ತಮುತ್ತಲಿನ ಮಟ್ಮಾರಿಯ ಗಿಲೇಸೂರು ಹೋಬಳಿಯಲ್ಲಿ ಇರುವಂತ ಸುಮಾರು ಹಳ್ಳಿಗಳ ಜನಗಳು ಬಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸೇರ್ತಾರೆ. ಅದೇ ರೀತಿಯಾಗಿ ಸರಿಯಾಗಿ ಸಾಯಂಕಾಲ ಬನದ ಹುಣ್ಣಿಮೆ ದಿನನೇ 5:10 ರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದೇ ರೀತಿಯಾಗಿ ಸುಮಾರು 50 ವರ್ಷದಿಂದನೇ ನಿತ್ಯ 1 ತಾಸು ಭಜನೆ ಕಾರ್ಯಕ್ರಮ ನಡೀತದೆ, ಸಾಯಂಕಾಲ 7:30 to 8:30. ಈ ದೇವಸ್ಥಾನಕ್ಕೆ ಒಂದು ಪುರಾತನದಿಂದ ಬಂದಿರುವಂತಹದ್ದು. ಈ ಮಡಿವಾಳ ಸಮಾಜದವರು ಸುಣ್ಣ ಕೊಡಿಸುವಂತಹದ್ದು, ಭೋವಿ ಸಮಾಜದವರು ಸುಣ್ಣ ಒಡೆಯುವಂತಹದ್ದು, ಈ ದಂಗೂರದವರು ಬಂದು ಹಗ್ಗ ನೇಯುವಂತಹದ್ದು, ಒಬ್ಬೊಬ್ಬ ಸಮಾಜಕ್ಕೆ ಒಂದೊಂದು ರೀತಿಯಾದಂತ ಕೆಲಸ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತದೆ.
0: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಪರಿಚಯವನ್ನ. ಓಣಿಗಳಲ್ಲಿ ಒಳಚರಂಡಿಗಳ ಸ್ವಚ್ಛತೆ ಆಗಬೇಕಾಗಿದೆ ಹಾಗೂ ಶೌಚಾಲಯಗಳ ಕುರಿತಂತೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅಂತೇಳಿ ತಿಳಿಸಿದರು. ಓಣಿಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ರಸ್ತೆಗಳ ಸುಧಾರಣೆ ಆಗಬೇಕಾಗಿದೆ ಅಂತೇಳಿ ಜನ ತಿಳಿಸಿದರು. ಮುಖ್ಯವಾಗಿ ವ್ಯವಸಾಯಕ್ಕೆ ನೀರಾವರಿ ವ್ಯವಸ್ಥೆ ಆಗಬೇಕು ಅಂತೇಳಿ ತಿಳಿಸಿದರು. ಅಲ್ಲಲ್ಲಿ ದಾರಿಗಳ ವ್ಯವಸ್ಥೆ ಕೂಡ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಈ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದ್ದು, ಪ್ರತಿ ವರ್ಷ ಜಾತ್ರೆ ಉತ್ಸವಗಳು ಅನೇಕ ರೀತಿಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುತ್ತವೆ ಅಂತೇಳಿ ತಿಳಿಸಿದರು. ಈ ದೇವಸ್ಥಾನದಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ವಸತಿ ವ್ಯವಸ್ಥೆ ಆಗಬೇಕು, ಶೌಚಾಲಯದ ವ್ಯವಸ್ಥೆ ಆಗಬೇಕು ಅಂತೇಳಿ ಅರ್ಚಕರು ತಿಳಿಸಿದರು. ಅಲ್ಲದೆ ಈ ಗ್ರಾಮದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇದ್ದರೂ ಅನುಕೂಲವಾಗುತ್ತಿಲ್ಲ ಅಂತೇಳಿ ತಿಳಿಸಿದರು. ಇನ್ನೂ ಅನೇಕ ಸಮಸ್ಯೆಗಳಿವೆ. ಈ ನಿಟ್ಟಿನಲ್ಲಿ ಈ ಭಾಗದ ಶಾಸಕರಾಗಲಿ, ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಗ್ರಾಮಕ್ಕೆ ಭೇಟಿ ನೀಡ್ರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂತವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
5: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
6: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
8: ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
9: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
10: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
11: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಚಿಲಿ ಪಿಲಿ ಹೇಳುತ್ತಿತ್ತವ್ವ ನನ್ನೆದೆಯೊಳಗಿನ ಗಿಳಿ, ಚಿಲಿ ಪಿಲಿ ಹೇಳುತ್ತಿತ್ತವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರಿಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ವಾರ್ತೆಗಳ ವಿವರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಕಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿ ಜಿರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಅವರು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ಹಾನಿ ಸಂಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವುದು ತಮ್ಮ ಆದ್ಯತೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ.

0: ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ಸಕ್ಕರೆ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದು, ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿಕೊಂಡಿದ್ದಲ್ಲಿ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ಸೂಚಿಸಿದ್ದಾರೆ. ಮೈಸೂರಿನಲ್ಲಿಂದು ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಎಲ್ಪಿಜಿ ಸಿಲಿಂಡರ್ಗಳು ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಣೆಯಾಗಿದ್ದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಅಕ್ರಮ ಆಹಾರ ದಾಸ್ತಾನು ಮಾಡಿರುವ ಸ್ಥಳಗಳಲ್ಲಿ ಹೆಚ್ಚು ದಾಳಿಯನ್ನು ನಡೆಸಬೇಕಾಗಿದೆ. ಇಕೆವೈಸಿ ಮಾಡದವರ ಬಗ್ಗೆ ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರಿನ ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮೆಟ್ರೋ ಲೋಕೋಪೈಲಟ್ ಕ್ಯಾಬಿನ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ನಿರ್ಮಾಣ ಹಂತದಲ್ಲಿರುವಂತಹ ಗೊಟ್ಟಿಗೆರೆ ಮೆಟ್ರೋ ನಿಲ್ದಾಣದಲ್ಲಿ ಕಾಮಗಾರಿ, ಭದ್ರತೆ, ಸಂಚಾರ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಅಭಿವೃದ್ಧಿ ಕುರಿತ ಮನವಿ ಪತ್ರವನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದರು. ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟಿರುವಂತಹ ಮಹಿಳೆಯರು ಎಲ್ಲರಿಗೂ ಮಾದರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮಹಿಳಾ ಉದ್ಯಮಿಗಳ ಸಂಘದ ಒಕ್ಕೂಟದ ಟುಗೆದರ್ ವಿ ಗ್ರೋ ಅಂತಾರಾಷ್ಟೀಯ ಮಹಿಳಾ ಉದ್ಯಮಶೀಲತಾ ದಿನಾಚರಣೆಯ 5ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿಗಳ ಮೂಲಕ ಕುಟುಂಬ ನಿರ್ವಹಣೆಗೆ ಸರ್ಕಾರ ಮಹಿಳೆಯರಿಗೆ ನೆರವು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಉಬುಂಟು ಮೂಲಕ ಸಾವಿರಾರು ಕನಸುಗಳು ಒಂದಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಟನಲ್ ಯೋಜನೆ ಪರವಾಗಿ ಉದ್ಯಮಿಗಳು ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದ್ದಾರೆ. ಕೆಆರ್ಐಡಿಎಲ್ನಲ್ಲಿ ಶೇಕಡ 7ರಷ್ಟು ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಪತ್ರ ಬರೆದು ಭ್ರಷ್ಟಾಚಾರದ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದೇ ಪ್ರಮುಖ ಸಾಕ್ಷ್ಯ ಎಂದು ತಿಳಿಸಿದ್ದಾರೆ. ಉದ್ಯಾನವನ ಕಬಳಿಕೆ ಕುರಿತಂತೆ ಇದೇ ಶನಿವಾರ ಮತ್ತು ಭಾನುವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸುರಂಗ ರಸ್ತೆ ಯೋಜನೆಯಲ್ಲಿ ಪಾರ್ಕಿಂಗ್ನ ಅಗತ್ಯವಿಲ್ಲ. ಮಾಲ್ ನಿರ್ಮಾಣ ಮಾಡಲು ಲಾಲ್ಬಾಗ್ ಜಾಗವನ್ನು ಬಳಸಲು ನಿರ್ಧರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾರ್ಕ್ ಉಳಿಸಿ ಬೆಂಗಳೂರು ರಕ್ಷಿಸಿ ಎಂಬ ಅಭಿಯಾನ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದ್ದು ಕೆಲವು ತಾಲೂಕುಗಳನ್ನು ಇನ್ನೂ ಬರಪೀಡಿತ ಎಂದು ಘೋಷಿಸಲಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಬೇಡರ್ ಕಾರ್ಲ್ಕುಂಟಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಅವರು ಬರ ಪರಿಸ್ಥಿತಿ ಮತ್ತು ರಾಗಿ ಬೆಳೆಗಳನ್ನು ರೈತರ ಹೊಲಗಳಿಗೆ ತೆರಳಿ ಪರಿಶೀಲಿಸಿದರು. ಪರಿಶಿಷ್ಟರ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿರುವುದು ಪರಿಶಿಷ್ಟ ವಿರೋಧಿ ಮತ್ತು ಬಡವರ ವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ಕೆಪಿಎಸ್ಸಿ ವಿಚಾರವಾಗಿ ಬಿಜೆಪಿ ನಡೆಸುತ್ತಿರುವಂತಹ ಪಾದಯಾತ್ರೆ ಅವರ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಚ್ಚಿಹಾಕಲು ನಡೆಸುತ್ತಿರುವಂತಹ ಪ್ರಯತ್ನ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಅಕ್ರಮದಲ್ಲಿ ಬಿಜೆಪಿ ನಾಯಕರ ಸಂಪರ್ಕದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೆಪಿಎಸ್ಸಿ ಹಗರಣಗಳ ಪಿತಾಮಹ ಎನ್ಡಿಎ ಎಂದು ಆರೋಪಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಬಿಜೆಪಿ, ಹೀಗಾಗಿ ಅವರೊಂದಿಗೆ ಸಂಪರ್ಕ ಹೊಂದಿದವರು ಯಾರು ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟದ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಏಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶ ಇರಲಿದೆ ಎಂದು ಹೇಳಿದ್ದಾರೆ. ಮಂಗಳೂರು ದಸರಾವನ್ನ ಶ್ರದ್ಧಾಪೂರ್ವಕವಾಗಿ ಆಚರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾವನ್ನ ಸಂಸ್ಕೃತಿ ಪಾರಂಪರಿಕ ಹಿನ್ನೆಲೆಯೊಂದಿಗೆ ನಡೆಸಲು ಸಲಹೆ ನೀಡಿದ್ದಾರೆ. ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರ, ಮಂಗಳಾದೇವಿ, ಮಾರಿಗುಡಿ, ವೆಂಕಟರಮಣ ದೇಗುಲ ಸೇರಿದಂತೆ ಎಲ್ಲಾ ದೇವಾಲಯಗಳನ್ನು ಕ್ರೋಢೀಕರಿಸಿಕೊಂಡು ದಸರಾ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ, 100 ಪ್ರಕರಣ ದಾಖಲಿಸಿದರೂ ರಾಹುಲ್ ಗಾಂಧಿ ಕ್ಷಮೆ ಕೇಳಲ್ಲ ಎಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಯಾವ ತಪ್ಪು ಮಾಡದಿದ್ದರೂ ಪ್ರಕರಣ ದಾಖಲಿಸಲಾಗಿದೆ, ಇದರ ವಿರುದ್ಧ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಭಯಪಡದೆ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಎಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ದೂರನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಲಿ, ಆಗ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆಯೋಗ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳ ಸೇರ್ಪಡೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ನಂಜಪ್ಪ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಭಾರತ್ಮಾಲಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವಂತಹ ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ಪ್ಯಾಕೇಜ್ 3ರ ಕಾಮಗಾರಿಯನ್ನು ಸಂಸದ ಜಿ ಕುಮಾರನಾಯಕ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರೇಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
7: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
8: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

0: ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿ ಯಂತ್ರೋಪಕರಣಗಳ ಸಾಮಾನ್ಯ ನಿರ್ವಹಣೆ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ದೇವಾನಂದ್ ಮಸ್ಕಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾಕ್ಟರ್ ಬಿಜಿ ಬಾವಲತ್ತಿ. ನಂತರ ಕೇಳಲಿದ್ದೀರಿ ಪೇಟೆ ಧಾರಣೆ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬಳಸ್ತಕ್ಕಂಥ ಯಂತ್ರೋಪಕರಣಗಳ ಒಂದು ನಿರ್ವಹಣೆಯನ್ನು, ಪ್ರತಿನಿತ್ಯದ ನಿರ್ವಹಣಾ ಕ್ರಮಗಳನ್ನು ಭಾಳಷ್ಟು ಜನ ರೈತರು ಮಾಡೋದಿಲ್ಲ. ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಏನೇನು ಕ್ರಮಗಳು ಬರ್ತವೆ ಅಂತಕ್ಕಂಥದ್ದು, ಯಾವ ರೀತಿ ಯಂತ್ರೋಪಕರಣಗಳನ್ನು ಸಮಗ್ರವಾಗಿ ಅಚ್ಚುಕಟ್ಟಾಗಿ ನಾವು ಇಟ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ದೇವಾನಂದ ಮಸ್ಕಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ದೇವಾನಂದ ಅವರೇ.
2: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು.
1: ಹೇಳಿ, ಮೊದಲನೇದಾಗಿ ಈ ಯಂತ್ರೋಪಕರಣ ಅಂದಕೂಡಲೇ ಯಂತ್ರೋಪಕರಣಗಳ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ ಈಗಿನ ದಿನದಲ್ಲಿ? ಯಾಕಂದರೆ ರೈತರು ದುಡಿತಕ್ಕಂಥ ಜನ ಕಡಿಮೆ ಆಗಿಬಿಟ್ಟಿದೆ. ಎಲ್ಲ ಎಲ್ಲೋ ಒಂದು ದಿವಸ ನಮ್ಮ ಇಂಡಿಯಾ ಭಾರತ ದೇಶದಲ್ಲಿ ಏನಾಗುತ್ತಂದ್ರೆ ಮುಂದೆ ಯಂತ್ರಗಳೇ ಎಲ್ಲ ಕೃಷಿ ಸಮಗ್ರವಾಗಿ ಕೆಲಸ ಮಾಡ್ಬೋದೇನಪ್ಪಾ ಅಂತ ಮುಂದಿನ ದಿನಗಳು ಅನಿಸ್ತಾ ಇದೆ. ಯಾವ ರೀತಿ ಯಂತ್ರಗಳ ಒಂದು ಪ್ರಾಮುಖ್ಯತೆ ಇತ್ತೀಚೆಗೆ ಬರ್ತಾ ಇದೆ ಕೃಷಿಯಲ್ಲಿ?
2: ತಾವು ಹೇಳ್ದಂಗೆ ಯಂತ್ರಗಳ ಪ್ರಾಮುಖ್ಯತೆ ಭಾಳ ಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಅದರ ಪ್ರಾಮುಖ್ಯತೆ ಜಾಸ್ತಿ ಆಗಿದೆ. ಯಂತ್ರಗಳು ಇರಲಾರದೆ ಈಗ ನಾವು ಕೃಷಿಯನ್ನೇ ಮಾಡೋಕೆ ಆಗಲ್ಲೇನೋ ಅನ್ನೋಷ್ಟು ಮಟ್ಟಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಈಗ ನಾವು ಯಾವುದೇ ಕೃಷಿಯಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಯಂತ್ರನೇ ಮುಖ್ಯ ಆಗಿದೆ. ಸೊ ಈಗಿಂದ ಪರಿಸ್ಥಿತಿಯಲ್ಲಿ ನಾವು ಅತಿ ಹೆಚ್ಚು ಉತ್ಪಾದನೆ, ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಉತ್ಪಾದನೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂತಂದರೆ ಯಂತ್ರಗಳ ನಾವು ಬಳಕೆ ಮಾಡಲೇಬೇಕಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಯಂತ್ರಗಳು ಮಾರ್ಕೆಟಲ್ಲಿ ಬರ್ತಾ ಇದೆ ಮತ್ತು ಅದರ ಬಳಕೆನೂ ಜಾಸ್ತಿ ಆಗ್ತಾ ಇದೆ ಸರ್.
1: ಈಗ ಯಂತ್ರಗಳಿಗೆ ಬಂದಾಗ ನಾವು ಕೃಷಿ ಚಟುವಟಿಕೆಗಳಲ್ಲಿ ಯಂತ್ರಗಳು ಸಮಗ್ರವಾಗಿ ಬೇಕಾಗ್ತವೆ. ಕೃಷಿ ಚಟುವಟಿಕೆಗಳಿಗೆ ಬಂದಾಗ ಕೃಷಿ ಚಟುವಟಿಕೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಯಂತ್ರಗಳನ್ನು ಯಾವ ರೀತಿಯಾಗಿ ತಾವು ವಿಭಜನೆ ಅಥವಾ ಭಾಗಗಳನ್ನು ಮಾಡ್ತಾರೆ? ಈಗ ನೋಡ್ರಿ, ನಾವು ಭೂಮಿ ಸಿದ್ಧತೆಯಿಂದ ನಮ್ಮ ಕೃಷಿ ಚಾಲು ಆಗುತ್ತೆ.
2: ಹೌದು ಸರ್,
1: ಇಲ್ಲಿ ಹೇಗೆ ನೀವು ಇವುಗಳನ್ನು ವಿಭಾಗಿಸ್ತೀರಿ?
2: ಮುಖ್ಯವಾಗಿ ನಾವು ಕೃಷಿ ಯಂತ್ರೋಪಕರಣಗಳು ಅಂತ ಹೇಳಿದಾಗ ಅವುಗಳ ಕಾರ್ಯ ಚಟುವಟಿಕೆ ಮೇಲೆ ನಾವು ವಿಭಾಗಗಳನ್ನ ಮಾಡ್ತೀವಿ. ಅಂದ್ರೆ ಈಗ ನಾವು ಲ್ಯಾಂಡ್ ಪ್ರಿಪರೇಷನ್ ಅಥವಾ ಭೂಮಿಯನ್ನ ನಾವು
1: ತಯಾರು
2: ಮಾಡಬೇಕು ಅಥವಾ ಅಣಿ ಮಾಡಬೇಕಾದ್ರೆ ಏನೇನು ಬೇಕು? ಈಗ ನಾವು ಒಂದು ಉದಾಹರಣೆ ತಗೋಬೇಕಾದ್ರೆ ಈಗ ಭೂಮಿ ಸಮತಟ್ಟಾಗಿರಲ್ಲ, ಅವಾಗ ನಾವು ಲೆವೆಲರ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಉಪಕರಣ ಆಗಲಿ ಅಥವಾ ಈಗ ಅಡ್ವಾನ್ಸ್ ಆಗಿ ಲೇಸರ್ ಲೆವೆಲರ್, ಟ್ರ್ಯಾಕ್ಟರ್ ಆಪರೇಟೆಡ್ ಲೇಸರ್ ಲೆವೆಲರ್ ಅಂತನೂ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಭೂಮಿಯ ಸಮತಟ್ಟು ಮಾಡಿದ್ಮೇಲೆ ಅದನ್ನ ಹದ ಮಾಡೋದು, ಮಣ್ಣನ್ನು ಹದ ಮಾಡಿ ಬೀಜವನ್ನು ಹಾಕಕ್ಕೆ ಸೀಡ್ ಬೆಡ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಬೀಜವನ್ನು ಹಾಕಕ್ಕೆ ನಾವು ಅದನ್ನ ಅಣಿಯಾಗಿ ಮಾಡೋದು, ಭೂಮಿಯನ್ನ ಸಮತಟ್ಟು ಮಾಡಿದ್ಮೇಲೆ ಅದನ್ನ ಹದವಾಗಿ ಮಾಡೋದು. ಸೊ ಇದು ಲ್ಯಾಂಡ್ ಸೀಡ್ ಬೆಡ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಅಂದ್ರೆ ನಾವು ಬೀಜಗಳನ್ನ ಬಿತ್ತುವುದಕ್ಕೆ ನಾವು ಈಗ ಯಂತ್ರಗಳು ಬಂದಿದ್ದಾವೆ. ಈಗ ಸೀಡ್ ಡ್ರಿಲ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅಂದ್ರೆ ನಾವು ಬೀಜವನ್ನ ಬಿತ್ತುವುದು,
1: ಬಿತ್ತುವ ಕೂರಿಗೆಗಳು ಅಂತ ಹೇಳ್ತೀವಿ,
2: ಕೂರಿಗೆಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇದ್ರಲ್ಲಿ

0: ಅವುಗಳು ಬರ್ತವೆ. ಆಮೇಲೆ ರಾಶಿ ಮಾಡ್ತಕ್ಕಂಥ ಯಂತ್ರಗಳು ಕೃಷಿಯೊಳಗೆ ಎಲ್ಲ ವಿಭಾಗಗಳಲ್ಲಿ ಯಂತ್ರಗಳು ಬರ್ತವೆ. ಈಗ ನಾವು ಭೂಮಿ ಸಿದ್ಧತೆ ಯಂತ್ರಗಳಿಗೆ ಬಂದಾಗ, ಭೂಮಿ ಸಿದ್ಧತೆ ಯಂತ್ರಗಳಿಗೆ ಬಂದಾಗ ಮುಖ್ಯವಾಗಿ ಇಲ್ಲಿ ಯಾವುದು ಉಪಕರಣ ಜಾಸ್ತಿ ನಮ್ಮ ರೈತರು ಬಳಸ್ತಾರೆ ಭೂಮಿ ಸಿದ್ಧತೆಯಲ್ಲಿ?
1: ಭೂಮಿ ಸಿದ್ಧತೆಯಲ್ಲಿ ಮುಖ್ಯವಾಗಿ ನಾವು ಆನಿಮಲ್ ಆಪರೇಟೆಡ್ ಅಥವಾ ನಾವು ಪ್ರಾಣಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಪ್ರಾಣಿಗಳ ಸಹಾಯದಿಂದ ಮಾಡ್ತಕ್ಕಂಥ ಭೂಮಿ ಸಮತಟ್ಟು ಮಾಡ್ತಕ್ಕಂಥ ಲೆವಲರ್ನ ಉಪಯೋಗಿಸ್ತೀವಿ. ಈಗ ಎಲ್ಲಿ ಕಡಿಮೆ ಭೂಮಿ ಇದೆ ಮತ್ತು ಎಲ್ಲಿ ಗುಡ್ಡಗಾಡು ಪ್ರದೇಶಗಳಿದೆ, ಎಲ್ಲಿ ಸಾಮಾನ್ಯವಾಗಿ ರೈತರು ಟ್ರ್ಯಾಕ್ಟರ್ ಆಗಲಿ ಅಥವಾ ಮಷಿನರೀಸ್ ಆಗಲಿ ಉಪಯೋಗ ಮಾಡಲು ಸಾಧ್ಯ ಆಗಲ್ಲ ಅಂದಾಗ ಮಾತ್ರ ಈಗ ಪ್ರಾಣಿಗಳ ಸಹಾಯದಿಂದ ನಾವು ಆಪರೇಟ್ ಮಾಡ್ತಕ್ಕಂಥ ಯಂತ್ರೋಪಕರಣಗಳು ಸಾಮಾನ್ಯವಾಗಿ ಸಿಂಪಲ್ ಅನಿಮಲ್ ಡ್ರಾನ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ ಅದನ್ನು ಮಾಡ್ತಾರೆ.
0: ಸಣ್ಣ ಸಣ್ಣ ಕುಂಟೆಗಳು ಬರ್ತವೆ, ಮಡಿಕೆ ಅಂತ ಇರ್ತಿತ್ತು, ಮತ್ತೆ ಕೆಲವೊಂದು ಹಿಂದಕ್ಕೆಲ್ಲ ಹರಗೋದು, ಸಣ್ಣ ಮಡಿಕೆ ಹೊಡೆಯೋದು, ಸಣ್ಣ ನೇಗಿಲು ಹಾಕೋದು ಎಲ್ಲ ಎತ್ತುಗಳಿಂದ ಮಾಡ್ತಾ ಇದ್ರು. ಈಗಾದರೂ ಮಾಡ್ತಾ ಇದ್ದಾರೆ, ಬಟ್ ಈಗ ಎತ್ತುಗಳ ಸಂಖ್ಯೆನೂ ಕಡಿಮೆ ಆಗಿಬಿಟ್ಟಿದೆ ಹಳ್ಳಿಯಲ್ಲಿ, ಎತ್ತುಗಳೇ ಇಲ್ಲ ಈಗ. ಈಗ ನಮ್ಮ ರೈತರು ಎತ್ತುಗಳಿಗೆ ಅಂತಂದ್ರೆ ಬರೇ ಈಗ ಹತ್ತಿಯಲ್ಲಿ ಕುಂಟೆ ಹೊಡೆದು, ಮೆಣಸಿನಕಾಯಲ್ಲಿ ಕುಂಟೆ ಹೊಡೆದು, ಇದಕ್ಕೆ ಮಾತ್ರ ಎತ್ತುಗಳು ಸೀಮಿತ ಆಗಿಬಿಟ್ಟಿದ್ದಾವೆ. ಇನ್ನುಳಿದ ಕೆಲಸಗಳಿಗೆ ಬಂದಾಗ ಭೂಮಿ ಸಿದ್ಧತೆ ಇರಬಹುದು ಇವೆಲ್ಲ ಬಂದಾಗ ಟ್ಯಾಕ್ಟರನ್ನು ಮೇಜರ್ ಆಗಿ ನಮ್ಮ ರೈತರು ಬಳಸ್ತಿದ್ದಾರೆ. ಇಲ್ಲಿ ಟ್ಯಾಕ್ಟರ್ ಬಗ್ಗೆ ತಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಟ್ಯಾಕ್ಟರ್ಗೆ ಬರೇ ಟ್ಯಾಕ್ಟರ್ ಅಷ್ಟೇ ಅಲ್ಲ, ಟ್ಯಾಕ್ಟರ್ ಒಂದು ಯಂತ್ರ, ಅದಕ್ಕೆ ಹಲವಾರು ಸಾಮಗ್ರಿಗಳು ಉಪಕರಣಗಳು ಬೇಕಾಗ್ತವೆ. ಇಲ್ಲಿ ಟ್ಯಾಕ್ಟರ್ಗೆ ಯಾವ್ಯಾವ ಉಪಕರಣಗಳು ಬೇಕಾಗ್ತವೆ, ಮುಖ್ಯವಾಗಿ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತ ಹೇಳ್ತಿರ್ತಾವೆ?
1: ಇತ್ತೀಚಿನ ದಿನಗಳಲ್ಲಿ ಕೃಷಿ ಯಂತ್ರೋಪಕರಣಗಳು ಅಂತಂದ್ರೆ ಟ್ರ್ಯಾಕ್ಟರ್ ಪ್ರಮುಖ ಆಗಿದೆ.
0: ಪ್ರಮುಖ
1: ಅದೇ ಪ್ರಮುಖ
0: ಕೇಂದ್ರ ಬಿಂದು ಟ್ರ್ಯಾಕ್ಟರ್ ಈಗ ನಮ್ಮ ಕೃಷಿ
1: ಏನಿದ್ರು ಪ್ರಮುಖ ಬಿಂದು ಟ್ರ್ಯಾಕ್ಟರ್. ಅದಕ್ಕೆ ನಾವು ಮೇಜರ್ ಸೋರ್ಸ್ ಆಫ್ ಪವರ್ ಅಂತ ಹೇಳ್ತೀವಿ, ಫಾರ್ಮ್ ಪವರ್ ಅಂತ ಹೇಳ್ತೀವಿ. ಅಂದ್ರೆ ಟ್ರ್ಯಾಕ್ಟರ್ ಯಾಕೆ ಅಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದ್ರೆ, ಈಗ ಪ್ರತಿಯೊಂದು ಕೃಷಿಯಲ್ಲಿ ನಾವು ಮಾಡ್ತಕ್ಕಂತ ಕೆಲಸಗಳಿಗೂ ಟ್ರ್ಯಾಕ್ಟ್ರೇ ಪ್ರಮುಖ ಆಗಿದೆ. ಟ್ರ್ಯಾಕ್ಟರ್ ಒಂದಿತ್ತಂದ್ರೆ ನಾವು ಎಲ್ಲಾ ಸಾಮಾನ್ಯವಾಗಿ ಬೇಕಾಗ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ನಾವು ಮಾಡ್ಬೋದಾಗಿದೆ. ಭೂಮಿ ಸಮತಟ್ಟು ಮಾಡೋದಾಗ್ಲಿ ಅಥವಾ ಬೀಜವನ್ನು ಮಡಿ ಮಾಡೋದಾಗ್ಲಿ ಅಥವಾ ಬೀಜ ಊರೋದಾಗ್ಲಿ ಅಥವಾ ಸಸಿಗಳು ಬಂದ ಮೇಲೆ ಬೆಳೆಗಳು ಬೆಳೀತಾ ಇರಬೇಕಾದ್ರೆ ಅವಕ್ಕೆ ಕಳೆಗಳು ಬರ್ತವೆ, ವೀಡಿಂಗ್ ಅಂತ ಹೇಳ್ತೀವಿ. ಆ ವೀಡಿಂಗ್ ಆಪರೇಷನ್ಸ್ ಆಗಲಿ ಅಥವಾ ಸಸ್ಯ ಸಂರಕ್ಷಣಾ ಉಪಕರಣಗಳನ್ನು ಬಳಸೋದಕ್ಕಾಗಲಿ ಅಥವಾ ಸ್ಪ್ರೇಯರ್ ಅಂತ ಹೇಳ್ತೀವಿ, ಸ್ಪ್ರೇಯರ್ ಆಗಲಿ ಅಥವಾ ತದನಂತರ ನಾವು ಕಟಾವು ಮಾಡೋದಾಗಲಿ, ಬೆಳೆಗಳು ಬೆಳೆದ ನಂತರ ಕಟಾವು ಮಾಡೋದಾಗಲಿ, ರಾಶಿ ಮಾಡೋದಾಗಲಿ, ಒಕ್ಕಣಿಕೆ ಮಾಡೋದಾಗಲಿ, ಇದು ಎಲ್ಲದಕ್ಕೂ ಈಗ ಟ್ರ್ಯಾಕ್ಟರ್ ಪ್ರಮುಖ ಶಕ್ತಿಯ ಒಂದು
0: ಕೇಂದ್ರ
1: ಅಂತ ಹೇಳ್ಬೋದು.
0: ಈಗ ಟ್ರ್ಯಾಕ್ಟರ್ಗೆ ಏನೇನು ಉಪಕರಣಗಳು ಬರ್ತವೆ ಈಗ ಮುಖ್ಯವಾಗಿ, ಅದಕ್ಕೆ ಜೋಡಣೆ ಮಾಡ್ತಕ್ಕಂಥ ಉಪಕರಣಗಳು ಯಾವ್ಯಾವ ಇರ್ತವೆ, ಅವುಗಳ ಒಂದು ಸಮಸ್ಯೆಗಳೇನು ಬರ್ತವೆ ಆ ಟ್ರ್ಯಾಕ್ಟರ್ ಉಪಕರಣಗಳಲ್ಲಿ, ಅವುಗಳ ನಿರ್ವಹಣೆ ಹೇಗೆ ಅಂತಿರ್ತಾವೆ ಮತ್ತೆ?
1: ಈಗ ಟ್ರ್ಯಾಕ್ಟರ್ ಅಂತ ಬಂದಾಗ ಯಂತ್ರೋಪಕರಣಗಳಲ್ಲಿ ಪ್ರಮುಖವಾಗಿ ಈಗ ನಾವು ಹೇಳದಂಗೆ ಟ್ರ್ಯಾಕ್ಟ್ರೇ ಮುಖ್ಯವಾದ ಯಂತ್ರ ಆಗಿದೆ. ಈಗ ಟ್ರ್ಯಾಕ್ಟ್ರು ಮತ್ತು ಅದಕ್ಕೆ ಸಂಬಂಧಪಟ್ಟಕ್ಕಂಥ ಯಂತ್ರೋಪಕರಣಗಳು ಉಪಕರಣಗಳನ್ನು ನಾವು ಆ ಟ್ರ್ಯಾಕ್ಟರ್ಗೆ ಜೋಡಿಸ್ತೀವಿ.
0: ಹೌದು,
1: ನಮಗೆ ಯಾವುದು ಕೆಲಸ ಮಾಡಬೇಕು ಆ ಕೆಲಸಕ್ಕೆ ಅನುಗುಣವಾಗಿ ಉಪಕರಣಗಳನ್ನು ಈಗ ಮಾರ್ಕೆಟಲ್ಲಿ ಸಾಕಷ್ಟು ಲಭ್ಯವಿದೆ. ಟ್ರ್ಯಾಕ್ಟರ್ ಒಂದಿತ್ತಂದರೆ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಜೋಡಿಸ್ಕೊಂಡು ಆಯಾ ಕೆಲಸಗಳನ್ನು ಮಾಡ್ಬೋದು. ಈಗ ಟ್ರ್ಯಾಕ್ಟರನ್ನು ಪ್ರಮುಖವಾಗಿ ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಈಗ ಸಾಮಾನ್ಯವಾಗಿ ರೈತರಿಗೆ ಕೆಲವೊಂದು ಕಾಲಕ್ರಮೇಣವಾಗಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಈಗ ನಾವು ನೋಡೋದಾದರೆ ಟ್ರ್ಯಾಕ್ಟರನ್ನು ಫಸ್ಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ರೈತ ಬಾಂಧವರು ತಮ್ಮ ಹೊಲಕ್ಕೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಸಣ್ಣ ಸಣ್ಣ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಈಗ ಟ್ರ್ಯಾಕ್ಟ್ರು ಫಸ್ಟ್ ಅದರಲ್ಲಿ ಡೀಸೆಲ್ ಇದೆಯೋ ಇಲ್ಲೋ ಅದನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಅದರಲ್ಲಿ ಚಿಕ್ಕ ಪುಟ್ಟ ಸಣ್ಣದು ಏನು ಅಂತಂದರೆ ಟೈರಲ್ಲಿ ಕರೆಕ್ಟಾಗಿ ಗಾಳಿಯ ಒತ್ತಡ ಇದೆಯೋ ಇಲ್ಲೋ, ಆ ಗಾಳಿ ಅದೇನೋ ಟೈರ್ ಏನಾದರೂ ಅದರಲ್ಲಿ ಕೆಳಗೆ ಇಳಿದಿದೆಯೇನೋ ಅದನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಕೆಲವೊಂದು ತಿರುಗೋ ಅಂತ ಕೆಲವೊಂದು ಇವು ಇರ್ತವೆ, ಯಂತ್ರಗಳು ಇರ್ತವೆ, ಆ ಯಂತ್ರದ ಅದರಲ್ಲಿ ಏನೋ ನಾವು ಗ್ರೀಸಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಗ್ರೀಸಿಂಗ್ ಮಾಡಬೇಕಾಗತ್ತೆ. ನಾವು ಗ್ರೀಸಿಂಗ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಅವು ಸೌದು ಹೋಗ್ತವೆ. ಅವು ಸೌದು ಹೋಗೋದ್ರಿಂದ ಏನಾಗ್ತವೆ, ಅದು ನಿರ್ವಹಣಾ ವೆಚ್ಚ ಜಾಸ್ತಿ ಆಗುತ್ತೆ. ಆಮೇಲೆ ಕಾಲಕ್ರಮೇಣವಾಗಿ ಆ ಟ್ರ್ಯಾಕ್ಟ್ರಲ್ಲಿ ನಾವು ಆಯಿಲ್ ಇಂಜಿನ್ ಆಯಿಲ್ ಅಂತ ಹೇಳ್ತೀವಿ, ಆ ಇಂಜಿನ್ ಆಯಿಲು ಅಥವಾ ಎಣ್ಣೆಯನ್ನು ಸಹ ಸರಿಯಾದ ಸಮಯಕ್ಕೆ ಅದನ್ನು ಅವರು ಚೇಂಜ್ ಮಾಡ್ಕೋಬೇಕು ಅಥವಾ ಅದನ್ನು ಬದಲಾಯಿಸ್ಕೋಬೇಕು, ಇದು ಪ್ರಮುಖವಾಗಿ. ಆಮೇಲೆ ಮುಂದೆ ಏನು ಬರುತ್ತಂದರೆ ಬ್ಯಾಟ್ರಿ ಅಂತ ಇರುತ್ತೆ ಟ್ರ್ಯಾಕ್ಟ್ರಲ್ಲಿ, ಆ ಬ್ಯಾಟ್ರಿ ನಿರ್ವಹಣೆನೂ ಅಷ್ಟೇ ಮುಖ್ಯ.

0: ಈಗ ಎಷ್ಟೋ ಸಲ ಅದು ಬ್ಯಾಟ್ರಿ ನಿರ್ವಹಣೆ ಸರಿಯಾಗಿ ನಾವು ಮಾಡಲಿಲ್ಲ ಅಂತಂದ್ರೆ ಅದರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಬೇಗ ಸ್ಟಾರ್ಟ್ ಆಗಂಗಿಲ್ಲ ಟ್ರ್ಯಾಕ್ಟರ್. ಸೊ ಅದನ್ನು ಒಂದು ಪ್ರಮುಖ ಆಗುತ್ತೆ. ಆಮೇಲೆ ಅದರಲ್ಲಿ ಇನ್ನೂ ಒಂದು ಹೈಡ್ರಾಲಿಕ್ ಅಂತಲೂ ಬರುತ್ತೆ. ಈಗ ಟ್ರ್ಯಾಕ್ಟ್ರಲ್ಲಿ ಹೈಡ್ರಾಲಿಕ್ ಪವರ್ ಅಂತಲೂ ಒಂದು ಬರುತ್ತೆ. ಆ ಟ್ರ್ಯಾಕ್ಟರ್ ಹೈಡ್ರಾಲಿಕ್ನ ನಾವು ಸರಿಯಾಗಿ ಕ್ರಮ ವಹಿಸಬೇಕಾಗತ್ತೆ. ಅದರಲ್ಲೂ ಹೈಡ್ರಾಲಿಕ್ ಆಯಿಲ್ ಅಂತ ಇರುತ್ತೆ. ಆ ಆಯಿಲನ್ನು ಸರಿಯಾದ ಸಮಯಕ್ಕೆ ತಕ್ಕಂತೆ ನಾವು ಅದನ್ನು ಬದಲಾಯಿಸಬೇಕಾಗತ್ತೆ.
1: ಇನ್ನು ಮುಖ್ಯವಾಗಿ ಈಗ ಅದಕ್ಕೆ ಟ್ಯಾಕ್ಟರ್ಗೆ ಜೋಡಣೆ ಮಾಡ್ತಕ್ಕಂಥವು ಕುಂಟಿ ಅಂತೇಳಿ ಬರುತ್ತೆ, ಆಮೇಲೆ ನೇಗ್ಲ ಬರುತ್ತೆ, ಜೊತೆಗೆ ಸಿಂಗಲ್ ಮೋಲ್ಡೆಡ್ ನೇಗ್ಲಗಳು ಬರ್ತಿರ್ತವೆ. ಇವು ಎಲ್ಲ ಹೇಗೆ ಇಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ? ಬ್ಲೇಡ್ ಬರುತ್ತೆ, ಹ್ಯಾರೋ ಬ್ಲೇಡ್ ಬರ್ತದೆ, ಲೆವ್ಲರ್ ಬರ್ತದೆ, ಟಿಲ್ಲರ್ ಬರುತ್ತೆ, ಡಿಸ್ಕ್ ಬರುತ್ತೆ, ಇವೆಲ್ಲ ಹೇಗೆ ನಿರ್ವಹಣೆ ಮಾಡ್ಬೇಕಂತೀರಿ? ಇವನ್ನೆಲ್ಲ ಏನು ಒಂದು ಜಾಗೃತಿ ವಹಿಸಬೇಕು ಇವುಗಳ ಬಳಕೆ ಒಳಗೆ?
0: ಹಾಂ, ಇದು ಒಳ್ಳೆ ಪ್ರಶ್ನೆ ಅದಾವ ಕೇಳಿದ್ದು. ಈಗ ಸಾಮಾನ್ಯವಾಗಿ ನಾವು ಇದನ್ನ ಇವು ಬೇರೆ ಬೇರೆ ವಿಧ ವಿಧವಾದಂತ ನಾವು ಉಪಕರಣಗಳನ್ನು ಟ್ರ್ಯಾಕ್ಟರ್ಗೆ ನಾವು ಜೋಡಿಸಿನೇ ನಾವು ಪ್ರತಿಯೊಂದು ಕೆಲಸ ಮಾಡ್ತೀವಿ. ಆ ಜೋಡಣೆ ಮಾಡಿದಾಗ ಮುಖ್ಯವಾಗಿ ಸ್ವಲ್ಪ ಅದ್ರ ಕಡೆ ನಾವು ಗಮನ ಕೊಟ್ಟು, ಈಗ ನೀವು ಹೇಳಿದಾಗೆ ಕುಂಟೆ ಆಗಲಿ ಅಥವಾ ಮಡಿಕೆ ಆಗಲಿ ಅಥವಾ ಡಿಸ್ಕ್ ಆಗಲಿ ಅಥವಾ ಕಲ್ಟಿವೇಟರ್ ಆಗಲಿ, ಏನೇ ಇಂಥ ಉಪಕರಣಗಳನ್ನು ಜೋಡಿಸಿದಾಗ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಅದಕ್ಕೆ ಯಾವುದು ಹೆಂಟಿ ಅಥವಾ ಮಣ್ಣು ಅಂಟ್ಕೊಂಡಿರಬಾರ್ದು. ಈಗ ಸಾಮಾನ್ಯವಾಗಿ ನಮ್ಮ ಕಪ್ಪು ಭೂಮಿಯಲ್ಲಿ
1: ಅಲ್ಲ ಸಾಮಾನ್ಯವಾಗಿ ಅಂಟ್ಕೋತಿರ್ತಾವೆ, ಮಣ್ಣು ಅಂಟ್ಕೋತಿರ್ತಾವೆ, ಅದನ್ನು ತೆಗಿತಾ ಇರ್ಬೇಕು ಅಷ್ಟೇ. ಅವಾಗ
0: ತೆಗಿತಾ ಇರ್ಬೇಕು ಸರ್ ಅಷ್ಟೇ. ಅದೇನಿಲ್ಲ, ಈಗ ಒಂದ್ಸಲ ನಾವು ಅದು ಹೊಲಕ್ಕೆ ಹೋಗಿ ಕುಂಟಿ ಅಥವಾ ನೇಗಿಲು ಎಲ್ಲ ಹೊಡೆದು ಬಂದ ಮೇಲೆ
1: ಸ್ವಚ್ಛ ಮಾಡಿ ಇಡ್ಬೇಕಂತಿರ್ತಾವೆ.
0: ಇಡಬೇಕಾದ್ರೆ ಸ್ವಚ್ಛ ಮಾಡಿ
1: ಇಡ್ಬೇಕು,
0: ಅವಾಗ ಹಸಿ ಇರ್ತದೆ ಮಣ್ಣು.
1: ಹೌದೌದು,
0: ಅದು ಬಹಳ ಈಸಿಯಾಗಿ ಇದಾಗ್ತದೆ. ಆಮೇಲೆ ತದನಂತರ ನಾವು ಮಾಡ್ತೀವಿ ಅಂದ್ರೆ ಒಣಗೋಗಿ ಅದಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತದೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ತರ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅದನ್ನ ತಂದು ವಾಪಸ್ಸು ನಾವು ಹೊಲದಿಂದ ತಂದು ಇಟ್ಟಾಗ ಅದನ್ನ ಮತ್ತೆ ಸ್ವಚ್ಛವಾಗಿ ಇಡೋದ್ರಿಂದ ಸ್ವಲ್ಪ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲೂ ನಾವು ಅದನ್ನ ಸರಿಯಾದ ವ್ಯವಸ್ಥೆಯಲ್ಲಿ ಇಟ್ಕೋಬಹುದು ನಾವು.
1: ಆಮೇಲೆ ಇನ್ನೊಂದು ಮುಖ್ಯವಾದದ್ದು, ಈಗ ಬ್ಲೇಡ್ ಮಂಡಾಗಿರ್ತವೆ, ಹಂಗ ನೋಡಲಾರ್ದ ಹೊಡಿತಿರ್ತೀವಿ, ಇದು ಅಷ್ಟೇ ಮುಖ್ಯ ಅಲ್ವಾ? ಎಫಿಷಿಯನ್ಸಿ, ಕೆಲಸ ಫಾಸ್ಟ್ ಆಗ್ಬೇಕು, ಚಲೋ ಆಗ್ಬೇಕು ಅಂದ್ರೆ ಅವುಗಳ ಒಂದು ಶಾರ್ಪ್ನೆಸ್ ಅಷ್ಟೇ ಮುಖ್ಯ. ಬ್ಲೇಡ್ ಒಂದು ಸೌದು ಹೋಗ್ಬಿಟ್ಟಿರ್ತದ.
0: ಹೌದು, ರೈತರು ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಈಗ ಎಷ್ಟೊಂದು ಜನ ರೈತರು ನೇಗ್ಲು ಕುಂಟೆ ಅಥವಾ ಡಿಸ್ಕ್ ಅಥವಾ ಈವನ್ ರೋಟೋವೇಟರ್ ಅಂತ ನಾವೇನು ಹೇಳ್ತೀವಿ, ಈ ರೋಟೋವೇಟರ್ ಪಡ್ಲಿಂಗ್ ಎಲ್ಲ ಉಪಯೋಗಿಸ್ತಾರೆ. ಅವು ಚೂಪಾಗಿರ್ಬೇಕು ಆದಷ್ಟು. ಈಗ ಅದು ಮಂಡಾಗಿಬಿಟ್ರೆ ಏನಾಗ್ತದೆ, ಬರ್ತಾ ಬರ್ತಾ ಅವು ಮಂಡಾಗ್ಬಿಡ್ತವೆ ಬ್ಲೇಡ್ಸು. ಇದರಿಂದ ಏನಾಗ್ತದೆ, ಇಂಧನ ಖರ್ಚು ಜಾಸ್ತಿ ಆಗುತ್ತೆ,
1: ಕೆಲಸ ಜಾಸ್ತಿ ಆಗೋದಿಲ್ಲ, ಕೆಲಸನೂ ಕಡಿಮೆ ಆಗ್ಬಿಡುತ್ತೆ ಅಲ್ಲಿ.
0: ಕೆಲಸನೂ ಕಡಿಮೆ ಆಗುತ್ತೆ, ಆಮೇಲೆ ಅದು ಎಷ್ಟು ಆಳವಾಗಿ ಹೋಗ್ಬೇಕು ಅಷ್ಟು ಆಳವಾಗಿ ಮಣ್ಣನ್ನು ಹದ ಆಗಂಗಿಲ್ಲ. ಅದರಿಂದ ಇಂಧನ ಬಳಕೆಯೂ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಆಮೇಲೆ ಅಷ್ಟು ಭೂಮಿ ಹದಗೊಳಿಸ್ತಕ್ಕಂಥ ಸಾಮರ್ಥ್ಯನೂ ಕಡಿಮೆ ಆಗುತ್ತೆ, ನಿರ್ವಹಣಾ ವೆಚ್ಚನೂ ಜಾಸ್ತಿ ಆಗುತ್ತೆ. ಅದರದ್ದು ಆ ಬ್ಲೇಡ್ ಶಾರ್ಪ್ನೆಸ್ ಕಮ್ಮಿ ಆಗೋದ್ರಿಂದ ಟ್ರ್ಯಾಕ್ಟರ್ ಇಂಜಿನ್ ಮೇಲೆ ಒತ್ತಡನೂ ಜಾಸ್ತಿ ಬೀಳುತ್ತೆ. ಸೊ ಇದರಿಂದ ನಮಗೆ ಈ ಬ್ರೇಕ್ ಡೌನು ಅಥವಾ ಯಾವುದಾದ್ರು ಭಾಗಗಳು ಅದನ್ನು ಬ್ರೇಕ್ ಡೌನು ಅಥವಾ ಅದನ್ನು ನಾವೇನಂತ ಹೇಳ್ತೀವಿ ಅದು ಮುರಿದೋಗ ಸಂದರ್ಭಗಳು ಜಾಸ್ತಿ ಬರುತ್ತೆ.
1: ಇನ್ನು ಟ್ರ್ಯಾಕ್ಟರ್ ಬಳಸುವಂಥ ಸಂದರ್ಭದಲ್ಲಿ ತಾವು ಟ್ರ್ಯಾಕ್ಟರ್ ಎಂಜಿನ್ಗೆ ಸಂಬಂಧಪಟ್ಟಂಗೆ ಎಂಜಿನ್ನಲ್ಲಿ ಪ್ರತಿನಿತ್ಯ ಏನೇನು ಗಮನಿಸಬೇಕಾಗತ್ತೆ? ಎಂಜಿನ್ನಲ್ಲಿ ಕೆಲವೊಂದು ನಿರ್ವಹಣಾ ಕ್ರಮಗಳು ತಾವು ಹೇಳಿದರೆ, ಈಗ ಗಾಳಿ ಮತ್ತು ಆಯಿಲ್ ನೋಡ್ಬೇಕು, ಡೀಸೆಲ್ ಚೆಕ್ ಮಾಡ್ಕೋಬೇಕು, ಇದನ್ನು ಹೊರತುಪಡಿಸಿದರೆ ಮತ್ತು ವಿಶೇಷವಾಗಿ ಟ್ರ್ಯಾಕ್ಟರ್ ಬಳಸೋವಾಗ ಏನು ಜಾಗ್ರತೆ ವಹಿಸಿ ಬಳಸ್ಬೇಕಂತೀರಿ ಟ್ರ್ಯಾಕ್ಟರ್ನ? ನೋಡ್ತಿರ್ತೀವಿ ನಾವೆಲ್ಲ ಟ್ರ್ಯಾಕ್ಟರ್ಗಳನ್ನ ಬರೀ ರೋಡಲ್ಲಿ ಹೊಡಿತಿರ್ತಾರೆ, ಓಡಿಸಿರ್ತಾರೆ, ಜನ ತುಂಬ್ಕೊಂಡು ಹಾಕಿರ್ತಾರೆ, ಅದಕ್ಕೆ ಮಾತ್ರ ರಸ್ತೆಯಲ್ಲಿ ಬಳಸಿರ್ತಾರೆ. ಯಾವ ರೀತಿ ಟ್ರ್ಯಾಕ್ಟರ್ನ ಬಳಸಿದರೆ ಒಳ್ಳೆಯ ಒಂದು ಎಫಿಷಿಯನ್ಸಿ ಬರುತ್ತೆ, ನಮಗೆ ರಿಟರ್ನ್ ಬರುತ್ತೆ ಅಂತ ಹೇಳ್ತಿರ್ತಾವೆ?
0: ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ನಾವು ರೈತರು ತಗೊಂಡ್ಮೇಲೆ ಅದನ್ನು ಸರಿಯಾದ ಕ್ರಮವನ್ನು ಸರಿಯಾದ ನಿರ್ವಹಣಾ ಕ್ರಮಗಳನ್ನು ಬಳಸೋಕ್ಕಾಗಿರೋದು ಬಹಳ ಮುಖ್ಯವಾಗಿದೆ. ಈಗ ರೈತರು ಒಂದ್ಸಲ ಟ್ರ್ಯಾಕ್ಟರ್ ತಗೊಂಡ್ಮೇಲೆ ಅದನ್ನು ಹೊಸ ತಗೊಂಡ್ಮೇಲೆ ಅದ್ರದ್ದು ಏನು ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೋತಿರ್ತಾರೆ, ಅದು ಬಹಳ ತಪ್ಪು. ನಾವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಯಂತ್ರೋಪಕರಣಗಳು ನಮಗೆ ಕೃಷಿಯಲ್ಲಿ ಚಟುವಟಿಕೆಯಲ್ಲಿ ಎಷ್ಟು ಅವು ಪ್ರಾಮುಖ್ಯತೆ ಇದೆಯೋ ನಾವು ಅದರ ಕಡೆ ಅಷ್ಟೇ ಗಮನ ಕೊಟ್ಟು ಅದನ್ನು ನೋಡ್ಕೋಬೇಕಾಗತ್ತೆ. ಈಗ ಮುಖ್ಯವಾಗಿ ಟ್ರ್ಯಾಕ್ಟರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಾವು ಸರಿಯಾದ ಕ್ರಮದಲ್ಲಿ ಅದರಲ್ಲಿ ರೆಗ್ಯುಲರ್ ಮೇಂಟೆನೆನ್ಸ್ ಅಂತಿರುತ್ತೆ. ರೆಗ್ಯುಲರ್ ಮೇಂಟೆನೆನ್ಸ್ ಅಂದರೆ ನಿಯಮಿತವಾಗಿ ನಾವು ಏನು ನಿರ್ವಹಣೆಗಳು ಮಾಡಬೇಕು ಅಂತಂದರೆ ಬ್ಯಾಟ್ರಿ ಅಂತ ಹೇಳಿದೆ ನಾನು ಅದರಲ್ಲಿ, ಆಮೇಲೆ ಫ್ಯೂವಲ್ ಇಂಡಿಕೇಟರ್ ಅಂತ ಹೇಳಿದೆ, ಫ್ಯೂವಲ್ ನೋಡಬೇಕು, ಆಮೇಲೆ ಸರಿಯಾಗಿ ಅದರಲ್ಲಿ ರೇಡಿಯೇಟರ್ ಅಂತ ಇರುತ್ತೆ. ರೇಡಿಯೇಟರ್ ಅಂದರೆ ಅದು ಇಂಜಿನ್ ತಂಪುಗೊಳಿಸ್ತಕ್ಕಂಥದ್ದು ಅದು. ಸೊ ಅದನ್ನು ಭಾಳ ಮುಖ್ಯವಾಗಿದೆ. ಅದರಲ್ಲಿ ರೇಡಿಯೇಟರು ಕೂಲೆಂಟ್ ಇದೆಯೋ ಇಲ್ಲೋ ಸರಿಯಾದ ಪ್ರಮಾಣದಲ್ಲಿ, ಅದು ಸರಿಯಾದ ಪ್ರಮಾಣದಲ್ಲಿ ಕೂಲೆಂಟ್ ಇಲ್ಲ ಅಂತಂದರೆ ಇಂಜಿನ್ನು ಬೇಗ ಬಿಸಿ ಆಗುತ್ತೆ. ಅದು ಬಿಸಿಯಾಗಿ ಇದರಿಂದ ಕೆಲವೊಂದು ತಂಪುಗೊಳಿಸುವಿಕೆ ಅಂತ ಏನು ಹೇಳ್ತೀವಿ ಆ ವ್ಯವಸ್ಥೆ ನಿಧಾನವಾಗಿ ಆಗುತ್ತೆ. ಇದರಿಂದ ಸ್ವಲ್ಪ ಇಂಜಿನ್ನು ಅದರ ಮೇಲೆ ಒತ್ತಡ ಜಾಸ್ತಿ ಬಿದ್ದು ಅದು ಬೇಗ ಹಾಳಾಗ್ತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ. ಸೊ ಅದನ್ನು ನಾವು ಸರಿಯಾಗಿ ನೋಡಬೇಕಾಗತ್ತೆ. ಅದಾದಮೇಲೆ ಬ್ಯಾಟ್ರಿ ಅಂತಲೂ ಹೇಳಿದೆ, ಬ್ಯಾಟ್ರಿನೂ ಸರಿಯಾದ ಕ್ರಮದಲ್ಲಿ ಅದಕ್ಕೆ ಸರಿಯಾದ ಕ್ರಮದಲ್ಲಿ ಅದರಲ್ಲಿ ಆಸಿಡ್ ಮತ್ತು ಡಿಸ್ಟಿಲ್ ವಾಟರ್ ಅಂತ ಇರುತ್ತೆ. ಸೊ ಅದರಲ್ಲಿ ನಾವು ಆ ಡಿಸ್ಟಿಲ್ ವಾಟರ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ನಾವು ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕಿ ಅದಂತ ಸರಿಯಾದ ಪ್ರಮಾಣದಲ್ಲಿ ತಂದಾಗ ಬ್ಯಾಟ್ರಿ ತುಂಬಾ ದಿವಸ ಹೆಚ್ಚು ಬಾಳಿಕೆನೂ ಬರುತ್ತೆ ಮತ್ತು ಸರಿಯಾದ ಕ್ರಮದಲ್ಲಿ ಅದಕ್ಕೆ ಎಷ್ಟು ವಿದ್ಯುತ್ ಅಥವಾ ಪವರ್ ಬೇಕು ವೋಲ್ಟೇಜ್ ಅಂತ ಹೇಳಿದ್ವಿ. ಸೊ ಅದು ಅಷ್ಟೇ ಇದರಲ್ಲಿ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ. ಯಾವುದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಏನು ಹೇಳ್ತೀವಿ ಅದು ಬರೋದಿಲ್ಲ.
1: ಅಂದ್ರೆ ಇಲ್ಲಿಯೂ ಟ್ರ್ಯಾಕ್ಟರ್ಗೆ ನೋಡಿ, ಟ್ರ್ಯಾಕ್ಟರ್ ಒಂದು ಏನು ಮಾಡ್ತಾರೆ, ರೈತರು ಕೆಲಸ ಇಲ್ಲ ಅಂತೇಳಿ ಹಂಗೆ ಶೆಡ್ಡಲ್ಲಿ ತರಿಬಿಟ್ಟಿರ್ತಾರೆ. ತರುವುದರಿಂದ ಟ್ರ್ಯಾಕ್ಟರ್ಗೆ ಏನು ಸಮಸ್ಯೆ ಆಗುತ್ತಾ? ಭಾಳಷ್ಟು ದಿವಸ, 1 ತಿಂಗಳು 2 ತಿಂಗಳು 6 ತಿಂಗಳು ಏನು ಬಳಸಲಾರ್ದೆ ಹಂಗೆ ತರಿಬಿಟ್ರೆ ಟ್ರ್ಯಾಕ್ಟರ್ಗೂ ಸಮಸ್ಯೆ ಆಗತ್ತಂತಿರ್ತಾವೆ ಏನಾದರೂ ಎಂಜಿನಿಕದು?
0: ಆಗುತ್ತೆ. ಸಾಮಾನ್ಯವಾಗಿ ನಾವು ತುಂಬಾ ದಿವಸದವರೆಗೂ ನಾವು ಬಳಕೆ ಅಥವಾ
1: ಚಾಲನೆ ಮಾಡಲ್ಲ, ಹಂಗೆ ಇಟ್ಬಿಟ್ಟಿರ್ತಾರೆ ಶೆಡ್ ಅಲ್ಲಿ.
0: ಹೌದು, ಹಾಗೆ ಇಟ್ಟಾಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಬ್ಯಾಟ್ರಿ ಪ್ರಾಬ್ಲಮ್. ಸೊ ಬ್ಯಾಟ್ರಿಯನ್ನ ಸರಿಯಾಗಿ ನಾವು ಅದನ್ನ, ಯಾಕಂದ್ರೆ ನಾವು ಟ್ರ್ಯಾಕ್ಟರನ್ನ ನಿಯಮಿತವಾಗಿ ಓಡಿಸೋದ್ರಿಂದ ಆ ಬ್ಯಾಟ್ರಿಯಲ್ಲಿ ಅದು ಚಾರ್ಜಿಂಗ್ ಒಂದು ಯೂನಿಟ್ ಇರ್ತದೆ, ಅದು ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ನಾವು ಓಡಿಸ್ಲಾರ್ದೆ ಹಾಗೆ ಶೆಡ್ಡಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಬ್ಯಾಟ್ರಿ ಚಾರ್ಜು ಆಗಲ್ಲ, ಅದು ಅದು ಅದರಲ್ಲಿರ್ತಕ್ಕಂಥ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಬ್ಯಾಟ್ರಿನೂ ಹೋಗ್ತಕ್ಕಂಥ ಸಂದರ್ಭಗಳು ಬರ್ತದೆ, ಅವಾಗ ಟ್ರ್ಯಾಕ್ಟರ್ ಚಾಲನೆ ಆಗಲ್ಲ. ಸೊ ತದನಂತರ ಅದಾದಮೇಲೆ ನೆಕ್ಸ್ಟ್ ಆಯಿಲ್ ಅಂತ ಬರುತ್ತೆ, ಇಂಜಿನ್ ಆಯಿಲ್. ಸೊ ಸುಮಾರು ದಿವಸಗಳವರೆಗೂ ನಾವು ಅದರಲ್ಲಿ ಇಂಜಿನ್ ಆಯಿಲು ನಾವು ಅದನ್ನು ಬದಲಾಯಿಸಲಿಲ್ಲ ಅಂತಂದ್ರೂ ಅದು ಇಂಜಿನ್ಗೆ ಅದು ಮುಖ್ಯವಾಗಿ ಅದು ಒಂದು ಡ್ಯಾಮೇಜ್ ಮಾಡ್ತಕ್ಕಂಥ ಅಥವಾ ಅದಕ್ಕೆ ಒಂದು ಹಾಳಾಗ್ತಕ್ಕಂಥ ಅವಕಾಶಕ್ಕೆ ಕೊಟ್ಟಂಗಾಗತ್ತೆ. ಸರಿಯಾದ ಕ್ರಮೇಣವಾಗಿ ನಾವು ಅದಕ್ಕೆ ಇಂಜಿನ್ ಆಯಿಲು ಮತ್ತು ಬ್ಯಾಟ್ರಿ ಆ್ಯಸಿಡ್ ಲೆವೆಲು ಆಮೇಲೆ ಹೈಡ್ರಾಲಿಕ್ ಆಯಿಲು ಇದನ್ನು ಸರಿಯಾದ ಸಮಯಕ್ಕೆ ನಾವು ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಅದು ಯಾವ ಥರ ನೋಡ್ಬೇಕಂತಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಟ್ರ್ಯಾಕ್ಟರ್ ಡೀಲರ್ ಹತ್ರ ಹೋಗಿ ಟ್ರ್ಯಾಕ್ಟರನ್ನು ನಾವು ಖರೀದಿ ಮಾಡಿದಾಗ ಯೂಸರ್ ಮ್ಯಾನುವಲ್ ಅಂತ ಕೊಡ್ತಾರೆ. ಸೊ ಆ ಮ್ಯಾನುವಲ್ ಅನ್ನು ನೋಡಿಕೊಂಡು ಅದರಲ್ಲಿ ಒಂದು ಚಾರ್ಟ್ ಕೊಟ್ಟಿರ್ತಾನೆ, ಒಂದು ಕೋಷ್ಟಕ ಅಥವಾ ಟೇಬಲ್ ಕೊಟ್ಟಿರ್ತಾನೆ, ಎಷ್ಟು ತಿಂಗಳ ನಂತರ ಏನು ಮಾಡಬೇಕು ಅಂಥೇಳಿ. ಸೊ ಅದನ್ನು ನೋಡಿಕೊಂಡು ನಾವು ಯಾವ ಟೈಮಿಗೆ ಆಯಿಲ್ ಚೇಂಜ್ ಮಾಡಬೇಕು, ಎಷ್ಟು ತಿಂಗಳ ನಂತರ ನಾವು ಹೈಡ್ರಾಲಿಕ್ ಆಯಿಲನ್ನು ನಾವು ಅದನ್ನು ಬದಲಾಯಿಸಬೇಕು ಅಂತ ಈ ಥರದ್ದು ನಾವು ಕ್ರಮಗಳನ್ನ ಮಾಡಬೇಕಾಗತ್ತೆ.
1: ಇನ್ನು ಮುಖ್ಯವಾಗಿ ಭೂಮಿ ಸಿದ್ಧತೆ ಉಪಕರಣಗಳು ಆಯಿತು, ಈಗಿನ ಭೂಮಿ ಸಿದ್ಧತೆ ಆದಮೇಲೆ ಬಿತ್ತಕ್ಕಂಥ ಸಾಧನಗಳು ಬರ್ತವೆ, ಉಪಕರಣಗಳು ಇಲ್ಲಿ ಏನೇನು ಬರ್ತವೆ? ಬಿತ್ತಕ್ಕಂಥ ಉಪಕರಣಗಳು ಇಲ್ಲಿ ಇವುಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತಿರ್ತಾವೆ?
0: ಬಿತ್ತನೆ ಉಪಕರಣಕ್ಕೂ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಬಿತ್ತನೆ ಇದರಲ್ಲಿ ಎರಡು ಪ್ರಮುಖವಾದ ಅಂಶಗಳಿರುತ್ತೆ. ಒಂದು ಬಿತ್ತನೆ ಕೆಳಗಡೆ ಒಂದು ಬ್ಲೇಡ್ ಅಂತ ಇರುತ್ತೆ, ಅದು ಮಣ್ಣಲ್ಲಿ ಸಾಮಾನ್ಯವಾಗಿ ಅದು ಫರ್ರೋ ಓಪನರ್ ಅಂತ ಹೇಳ್ತೀವಿ ನಾವು. ಸೊ ಅದು ಒಳಗಡೆ ಹೋಗ್ಬೇಕಂದ್ರೆ ಅದು ಚೂಪಾಗಿರ್ಬೇಕಾಗತ್ತೆ, ಮಣ್ಣಾಗಿರಬಾರ್ದು. ಆಮೇಲೆ ತದನಂತರ ನಾವು ಬೀಜಗಳು ಮೀಟ್ರಿಂಗ್ ಮೆಕ್ಯಾನಿಸಮ್ ಅಂತ ಒಂದಿರುತ್ತೆ, ಯಾವಾಗ ಬೀಜಗಳನ್ನು ನಾವು ಹಾಕಿದಾಗ ಅದು ಇಂತಿಷ್ಟೇ ಜಾಗದಲ್ಲಿ ಅದು ಆ ಬೀಜಗಳನ್ನು ಹಾಕಬೇಕು ಅಂತ ಒಂದು ಮೆಕ್ಯಾನಿಸಮ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ಸರಿಯಾದ ಪ್ರಮಾಣದಲ್ಲಿ ನೋಡ್ಕೋಬೇಕಾಗತ್ತೆ, ಅದು ಕರೆಕ್ಟ್ ಸರಿಯಾದ ಕ್ರಮದಲ್ಲಿ ತಿರುಗ್ತಾ ಇದೆಯೋ ಇಲ್ಲೋ, ಅದಕ್ಕೆ ಹಾಕಿರ್ತಕ್ಕಂಥ ಚೈನ್ ಆಗಲಿ ಅಥವಾ ಬೆಲ್ಟ್ ಆಗಲಿ ಸರಿಯಾಗಿ ಅದಕ್ಕೆ ಹೊಂದಾಣಿಕೆ ಇದೆಯೋ ಇಲ್ಲೋ. ಸೊ ಆಮೇಲೆ ಆ ಚೈನ್ ಲಿಂಕ್ ಏನಾದ್ರು ಕಟ್ಟಾಗಿದ್ದರೆ ಅದಕ್ಕೆ ಚೈನ್ ಸರಿಯಾಗಿ ದುರಸ್ತಿ ಮಾಡಬೇಕು. ಆಮೇಲೆ ಅದಕ್ಕೆ ಕಾಲಕ್ರಮೇಣವಾಗಿ ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಮಣ್ಣೆಲ್ಲ ಅಂಟ್ಕೊಂಡಿರ್ತದೆ, ಆ ಮಣ್ಣನ್ನು ಏನಾದ್ರು ಹೆಂಟಿ ಅಂಥವೆಲ್ಲ ಅಂಟ್ಕೊಂಡಿದ್ರೆ ಅದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಗ್ರೀಸನ್ನು ಹಾಕಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ಆ ಬಿತ್ತನೆ ಯಂತ್ರಗಳನ್ನ ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ಸಹಾಯ ಆಗುತ್ತೆ.
1: ಈಗೆಲ್ಲ ಇತ್ತೀಚೆಗೆ ಗೊಬ್ಬರ ಮತ್ತು ಬೀಜಗಳನ್ನ ಬಿತ್ತಕ್ಕಂಥ ಏಕಕಾಲಕ್ಕೆ ಬಿತ್ತಕ್ಕಂಥ ಕುರಿಗಳು ಬಂದಾವೆ, ಆಮೇಲೆ ಸುಧಾರಿತ ಉಪಕರಣಗಳು ಸಾಕಷ್ಟು ಬಂದಿದ್ದಾವೆ ಅಂತ ಅನಿಸುತ್ತೆ ಬಿತ್ತನೆ ಮಾಡ್ತಕ್ಕಂಥವು ಇತ್ತೀಚೆಗೆ.
0: ಹೌದು ಹೌದು.
1: ಇನ್ನು ಮುಖ್ಯವಾದದ್ದು ರಾಶಿ ಯಂತ್ರಗಳಿಗೆ ಬಂದಾಗ, ರಾಶಿ ಯಂತ್ರಗಳಲ್ಲಿ ಮತ್ತು ಈ ಸಿಂಪರಣ ಯಂತ್ರಗಳಲ್ಲಿ ಏನು ಹೊಸದು? ಸಿಂಪರಣ ಯಂತ್ರಗಳ ನಿರ್ವಹಣೆ ಹೇಗೆ ಅಂತೇಳಿ, ಸಿಂಪರಣ ಯಂತ್ರಗಳು ಯಾವ್ಯಾವ ಬರುತ್ತೆ ಅಲ್ಲಿ ಮುಖ್ಯವಾಗಿ?
0: ಸಿಂಪರಣ ಯಂತ್ರದಲ್ಲಿ ನಾವು ನೋಡಬೇಕಾದ್ರೆ ಮಾನವ ಚಾಲಿತ ಸಿಂಪರಣ ಯಂತ್ರಗಳಂತೂ ಬಂದಿದೆ. ಈಗ ಸಾಮಾನ್ಯವಾಗಿ ನಮ್ಮ ರೈತರುಗಳು ಬೆನ್ನಿಗೆ ಹೆಗಲಿಗೆ ಹಾಕ್ಕೊಂಡು ಪವರ್ ಸ್ಪ್ರೇಯರ್ ಅಂತ ಹೇಳ್ತೀವಿ, ಆಮೇಲೆ ಮಿಸ್ಟ್ ಬ್ಲೋಯರ್ ಅಂತ ಹೇಳ್ತೀವಿ, ಆಮೇಲೆ ಬ್ಯಾಟ್ರಿ ಆಧಾರಿತ ಚಾಲಿತ ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತ ಹೇಳ್ತೀವಿ, ಇವು ಇದ್ದಾವೆ. ತದನಂತರ ಈಗ ಆಮೇಲೆ ಬುಲಕ್ ಡ್ರಾನ್ ಸ್ಪ್ರೇಯರ್ ಅಂತಲೂ ಇದೆ, ಅಂದರೆ ಎತ್ತುಗಳ ಸಹಾಯದಿಂದ ಎಳೆಯಲ್ಪಡ್ತವೆ ಮತ್ತು ಇಂಜಿನ ಸಹಾಯದಿಂದ ಅದು ಸಿಂಪರಣೆ ಆಗುತ್ತೆ. ತದನಂತರ ಟ್ರ್ಯಾಕ್ಟರ್ ಆಪರೇಟೆಡ್ ಸ್ಪ್ರೇಯರ್, ಅಂದರೆ ನಮ್ಮ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣ ಯಂತ್ರಗಳು ಇತ್ತೀಚೆಗೆ ತುಂಬ ಬರ್ತಾ ಇದೆ. ರೈತರು ಅದ್ರ ಬಗ್ಗೆ ತುಂಬ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದಾರೆ, ಯಾಕಂದರೆ ಅದು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರವನ್ನು ಅವು ಕಾರ್ಯನಿರ್ವಹಿಸ್ತವೆ. ಹೀಗಾಗಿ ಈ ಇತ್ತೀಚೆಗೆ ರೈತರು ಹತ್ತಿಯಲ್ಲೇ ಆಗಲಿ ತೊಗರಿಯಲ್ಲೇ ಆಗಲಿ ಈ ಥರದ್ದು ಟ್ರ್ಯಾಕ್ಟರ್ ಚಾಲಿತ ಕೃಷಿ ಸಸ್ಯ ಸಂರಕ್ಷಣಾ ಯಂತ್ರೋಪಕರಣಗಳನ್ನು ಜಾಸ್ತಿ ಬರ್ತಾ ಇದೆ. ತದನಂತರ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಡ್ರೋನ್ ಆಧಾರಿತ ಸಿಂಪರಣ ಯಂತ್ರಗಳನ್ನು ಈಗ ಪ್ರಮುಖವಾಗಿ ಇತ್ತೀಚೆಗೆ ದಿನಗಳಲ್ಲಿ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿನೂ ಅದಕ್ಕೆ ಪ್ರಾಮುಖ್ಯತೆ ಬರ್ತಾ ಇದೆ.
1: ಡ್ರೋನು ನಿರ್ವಹಣೆನೂ ಅಷ್ಟೇ ಮುಖ್ಯನಾ? ಡ್ರೋನಲ್ಲಿ ಪ್ರಮುಖವಾಗಿ ಏನು ನಿರ್ವಹಣಾ ಕ್ರಮ ಬರ್ತವೆ? ಡ್ರೋನ್
0: ಅಂತ ನಾವು ನೋಡಿದಾಗ ಈಗ ಅದು ಈಗಿರತಕ್ಕಂಥ ಅತಿ ಹೆಚ್ಚು ತಂತ್ರಜ್ಞಾನ ಆಧಾರಿತ ಸಿಂಪರಣ ಯಂತ್ರ,
1: ಎಲ್ಲ ಕಂಟ್ರೋಲ್ ಬೈ ರಿಮೋಟ್ ಇರುತ್ತೆ.
0: ಹೌದು, ಈಗೆಲ್ಲ ರಿಮೋಟ್ ಕಂಟ್ರೋಲರೇ ಇರುತ್ತೆ, ಅಂದರೆ ಒಬ್ಬ ಆಪರೇಟರ್ ಅಥವಾ ಒಬ್ಬ ಮನುಷ್ಯ ಅದನ್ನು ಇಟ್ಕೊಂಡು ಕೃಷಿ ಆಧಾರಿತ ಡ್ರೋನ್ ಯಂತ್ರವನ್ನು ಅದನ್ನು ನಿಯಂತ್ರಣ ಮಾಡ್ತಾರೆ. ಈಗ ಸರ್ವಸಾಮಾನ್ಯವಾಗಿ ಎಲ್ಲಿ ಮಾನವ ಅಥವಾ ಟ್ರ್ಯಾಕ್ಟರ್ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗೋದಿಲ್ವೋ, ಈಗ ನಾವು ಭತ್ತ ಅಂತ ಹೇಳ್ಬೋದು, ಭತ್ತದಲ್ಲಿ ಸಾಮಾನ್ಯವಾಗಿ ನೀರು ನಿಂತಿರುತ್ತೆ, ಅಲ್ಲಿ ಟ್ರ್ಯಾಕ್ಟರ್ ಆಧಾರಿತ ಸಿಂಪರಣ ಯಂತ್ರ ಆಗಲಿ ಅಥವಾ ಮಾನವ ಚಾಲಿತ ಸಿಂಪರಣ ಯಂತ್ರ ಅದು ಭಾಳ ಕಷ್ಟ ಆಗುತ್ತೆ. ಅದೇ ಥರ ಎಲ್ಲಿ ಯಾವ ಜಾಗದಲ್ಲಿ ಬೆಟ್ಟ ಗುಡ್ಡಗಳು ಅಥವಾ ಸ್ವಲ್ಪ ಅಂಡುಲೇಟಿಂಗ್ ಟೆರೇನ್ ಲ್ಯಾಂಡ್ಸ್ ಇರ್ತವೆ ಅಲ್ಲೂ ಮಾನವ ಚಾಲಿತ ಅಥವಾ ಯಂತ್ರಗಳ ಸಹಾಯದಿಂದ ಸಿಂಪಡಣೆನೂ ಬಹಳ ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಡ್ರೋನ್ ಆಧಾರಿತ ಸಿಂಪರಣಾ ಯಂತ್ರಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ನಾವು ನಿರ್ವಹಣಾ ಅಂತ ಬಂದಾಗ ಡ್ರೋನಲ್ಲಿ ಮುಖ್ಯವಾಗಿ ನಾವು ನೋಡೋದು ಅಂತಂದರೆ ನಾವು ಅದಕ್ಕೆ ಬ್ಯಾಟ್ರಿ
1: ಭಾಳ ಇಂಪಾರ್ಟೆಂಟ್,
0: ಭಾಳ ಪ್ರಾಮುಖ್ಯತೆಯನ್ನು ಇದೆ. ಯಾಕಂದರೆ ಈಗ ಬರ್ತಕ್ಕಂಥದ್ದು ಡ್ರೋನ್ಗಳಲ್ಲೇ ಸರ್ವಸಾಮಾನ್ಯವಾಗಿ 20-30 ನಿಮಿಷಗಳು ಮಾತ್ರ, 20 ನಿಮಿಷಗಳು ಅಷ್ಟರಿಗೆ ಮುಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ 2-3 ಸ್ಪೇರ್ ಇಟ್ಕೊಂಡಿರ್ಬೇಕು. ಅಂದ್ರೆ
1: ಈಗ ಡ್ರೋನಿಂದು ಮ್ಯಾಕ್ಸಿಮಮ್ ಇದು ಟ್ಯಾಂಕ್ ಇರುತ್ತಲ್ಲ, ಏನು ಒಂದು ಸೊಲ್ಯೂಷನ್ ಮಾಡಿ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಇರುತ್ತೆ, ಅದು 1 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಅನ್ನ ಅಲ್ಲಿ ಹಾಕಿರ್ತಾರೆ ಡ್ರೋನಿಗೆ?
0: ಸಾಮಾನ್ಯವಾಗಿ 10-15 ಲೀಟರ್ ಕೆಪಾಸಿಟಿ ವರೆಗೂ ಸಾಮಾನ್ಯವಾಗಿ ಬರ್ತಾ ಇದೆ. ಅದಕ್ಕಿಂತ ಜಾಸ್ತಿನೂ ಮಾರ್ಕೆಟ್ ಅಲ್ಲಿ ಇದೆ. ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಪೇಲೋಡ್ ಕೆಪಾಸಿಟಿ ಅಂತ ಹೇಳ್ತೀವಿ, ಜಾಸ್ತಿ ಟ್ಯಾಂಕಿದ್ದು ಕೆಪಾಸಿಟಿ ಜಾಸ್ತಿ ಆದಂಗೆಲ್ಲ ಅದನ್ನ ಮೇಲೆ ತಗೊಂಡೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜಾಸ್ತಿ ಬೇಕಾಗುತ್ತೆ, ಆಮೇಲೆ ಅದಕ್ಕೆ ಬೇಕಾಗ್ತಕ್ಕಂಥ ಖರ್ಚುನೂ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ 10-15 ಲೀಟರ್ದು ಕೆಪಾಸಿಟಿ ಇತ್ತೀಚೆಗೆ ಮಾರ್ಕೆಟಲ್ಲಿ ಬರ್ತಾ ಇದೆ.
1: ಈಗೆಲ್ಲ ಡ್ರೋನಿಗೆ ಅದಕ್ಕೆ ಚಾರ್ಜೆಬಲ್ ಬ್ಯಾಟ್ರಿ ಬರ್ತಾವ ಅಥವಾ ಹೇಗೆ ಅದು ಚಾರ್ಜ್ ಮಾಡೋದೆಲ್ಲ ಬ್ಯಾಟ್ರಿಗಳು ಡ್ರೋನಿಗೆ?
0: ಅದಕ್ಕೆ ಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ, ಆಮೇಲೆ ಅದನ್ನ ಮುಂಚೆನೆ ನಾವು ಚಾರ್ಜ್ ಮಾಡಿಕೊಂಡು ನಾವು ಹೊಲಕ್ಕೆ ಹೋಗ್ಬೇಕಾಗತ್ತೆ. 2-3
1: ಈಗ ಅರ್ಧ ತಾಸಲ್ಲಿ ಅದ್ರದ್ದು ಚಾರ್ಜ್ ಡಿಸ್ಚಾರ್ಜ್ ಆಗಿಬಿಡುತ್ತೆ, ಎಲ್ಲ ಮುಗಿದೋಗ್ಬಿಡುತ್ತೆ ಪವರ್ಸ್.
0: ಹೌದು,
1: ಅಷ್ಟೊಳಗಾಗಿ ಕೆಲಸ ಆಗ್ಬೇಕು, ಮತ್ತದನ್ನ ರಿಮೋಟ್ ಮುಖಾಂತರ ಅದನ್ನ ಕೆಳಗಿಳಿಸಿ ಆಮೇಲೆ ಚಾರ್ಜ್ ಮಾಡಿ ಮತ್ತೆ ಬ್ಯಾಟ್ರಿ ಹಾಕ್ಬೇಕು ಅದಕ್ಕೆ.
0: ಹೌದು, ಕೆಳಗಡೆ ಮತ್ತೆ ತಗೊಂಬಂದು ಬ್ಯಾಟ್ರಿ ಹಾಕ್ಬೇಕಾಗತ್ತೆ. ಬಟ್ ಅದರಲ್ಲಿ ಒಂದು ಏನಂತಂದ್ರೆ ಈಗ ಬ್ಯಾಟ್ರಿ ಅದರಲ್ಲಿ ಕಡಿಮೆ ಆಯಿತು ಅಂದ್ರೂ ಅದು ತನ್ನ ಮೂಲ ಸ್ಥಾನದಿಂದ ಎಲ್ಲಿಂದ ಅದು ಟೇಕ್ ಆಫ್ ಅಂತ ಹೇಳ್ತೀವಿ, ಎಲ್ಲಿಂದ ಹೋಗಿರುತ್ತೋ ಅದು ತಾನೇ ಅಲ್ಲಿಗೆ ಬರುತ್ತೆ, ವಾಪಸ್ ಬರುತ್ತೆ.
1: ಹೇಗೆ ಡ್ರೋನ್ಗಳು ರೈತರು ತಗೋಬಹುದಾ, ಕಾಸ್ಟ್ ಅದು ಎಷ್ಟೆಷ್ಟು ಆಗ್ತವೆ ಡ್ರೋನಿಂದು?
0: ಸಾಮಾನ್ಯವಾಗಿ ಅದಕ್ಕೆ ಡ್ರೋನ್ದು ನಾವು ಖರ್ಚು ಅಂತ ನೋಡಿದಾಗ ಅದು ಇತ್ತೀಚಿನ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಪ್ರತಿಯೊಬ್ಬ ರೈತರನ್ನು ಸಣ್ಣ ರೈತರನ್ನು ತಗೊಳ್ಳಷ್ಟು ಇನ್ನೂ ಆ ಸಾಮರ್ಥ್ಯಕ್ಕೆ ಬಂದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನಗಳು ಜಾಸ್ತಿ ಆದಾಗ ಇತ್ತೀಚೆಗೆ ಎಲ್ಲ ಮೇಕ್ ಇನ್ ಇಂಡಿಯಾ ಅಂತ ಬರ್ತಾ ಇದೆ, ಅಂದರೆ ನಮ್ಮ ದೇಶದಲ್ಲೇ ದೇಶೀಯವಾಗಿ ಅದನ್ನು ತಯಾರಾಗಿ ಆದ ಮೇಲೆ ಅದಕ್ಕೆ ಇನ್ನೂ ಕಡಿಮೆ ಇನ್ನೂ ಖರ್ಚುಗಳು ಆಗುತ್ತೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಈಗ ಒಬ್ಬೊಬ್ಬ ರೈತರು ತಗೊಳ್ಳೋದಕ್ಕಿಂತ ರೈತ ಗುಂಪುಗಳ ಸಹಾಯದಿಂದಾಗಲಿ ಅಥವಾ ಕಸ್ಟಮ್ ಹೈರಿಂಗ್ ಅಂತ ಹೇಳ್ತೀವಿ, ಬಾಡಿಗೆ ಆಧಾರಿತವಾಗಿ ತಗೊಳ್ಳೋದು ತುಂಬ ಒಳ್ಳೆಯದಂತ ನಮ್ಮ ಅಭಿಪ್ರಾಯ.
1: ಇತ್ತೀಚೆಗೆ ಸೋಲಾರ್ ಸ್ಪ್ರೇಯರ್ ಸಹ ಬಂದಿದೆ ನಿಮ್ಮ ತಂತ್ರಜ್ಞಾನದ ನಿಮ್ಮ ತಾಂತ್ರಿಕ ವಿದ್ಯಾಲಯದಿಂದ ಸೋಲಾರ್ ಸ್ಪ್ರೇಯರ್ ಹಾಕಿದ್ದಾರೆ ಈಗ ಎಲ್ಲ, ಅದನ್ನು ಬಳಸಬಹುದು. ಅಲ್ಲಿ ಏನು ಮಾಡ್ಬೇಕಂತೀವಿ ಮುಖ್ಯವಾಗಿ?
0: ಸೋಲಾರ್ ಅಂತ ಬಂದಾಗ ನಾವು ಪ್ರಮುಖವಾಗಿ ಅದರಲ್ಲಿ ಯಾವುದೇ ಇಂಧನದ ಖರ್ಚು ಇಲ್ಲ. ಸೊ ನಾವು ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತ ನೋಡೋದಾಗಲಿ ಅಥವಾ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ ಅಂತ ನಾವು ತಗೊಂಡಾಗ ಅದಕ್ಕೆ ಎಲ್ಲ ಇಂಧನದ ಅವಶ್ಯಕತೆ ಇದೆ. ಸೋಲಾರ್ ಅಂತ ಬಂದಾಗ ಇದು ನೈಸರ್ಗಿಕವಾಗಿ ಉಚಿತವಾಗಿ ದೊರೆಯತಕ್ಕಂಥ ಅದು ಶಕ್ತಿ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಚಾಲನೆ ಮಾಡ್ತಾ ಇರಬೇಕಾದ್ರೆ ಬಿಸಿಲಿನ ಇದರಿಂದನೇ ಅದು ಚಾರ್ಜ್ ಆಗುತ್ತೆ. ಈಗ ನಾವು ಸಣ್ಣದು ಅತಿ ಸಣ್ಣ ರೈತರು ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ಉಪಯೋಗಿಸೋದಂತಂದ್ರೆ ನ್ಯಾಪ್ಸಾಕ್ ಸೋಲಾರ್ ಆಪರೇಟೆಡ್ ಸ್ಪ್ರೇಯರ್ ಅಂತ. ಸೊ ಅದರಲ್ಲಿ ನಾವು ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯನ ಬಿಸಿಲಿಂದ ಅದು ಚಾರ್ಜ್ ಆಗ್ತಾ ಇರುತ್ತೆ. ಆಮೇಲೆ ಅದು ಅದರಲ್ಲಿ ಬರ್ತಕ್ಕಂಥ ಯಾವುದೇ ಇಂಧನದ ಹೊಗೆ ಆಗಲಿ, ಆಮೇಲೆ ಅದರಿಂದ ಬರ್ತಕ್ಕಂಥ ಶಬ್ದ ಆಗಲಿ, ಇದು ಯಾವುದು ಸಮಸ್ಯೆ ಬರೋದಿಲ್ಲ. ಆಮೇಲೆ ಪರಿಸರಕ್ಕೂ ಯಾವುದೇ ಅದರಿಂದ ಹಾನಿನೂ ಇಲ್ಲ.
1: ಇನ್ನು ಮುಖ್ಯವಾಗಿ ಸಿಂಪರಣಾ ಯಂತ್ರಗಳು ಆದಮೇಲೆ ಪ್ರಮುಖವಾದದ್ದು ರಾಶಿ ಮಾಡುವ ಯಂತ್ರಗಳು ಬರ್ತವೆ. ರಾಶಿ ಮಾಡುವ ಯಂತ್ರಗಳು ಪ್ರಮುಖವಾಗಿ ಇತ್ತೀಚೆಗೆ ಜಾಸ್ತಿ ಯಾವುದು ಬಳಕೆಯಲ್ಲಿದೆ ಅಂತ ಹೇಳ್ತಿರ್ತಾವೆ?
0: ರಾಶಿ ಮಾಡುವ ಯಂತ್ರದಲ್ಲಿ ನಾವು ಪ್ರಮುಖವಾಗಿ ನಾವು ನೋಡಿದಾಗ ರೀಪರ್ ಅಂತ ಒಂದು ಇದೆ. ಅಂದರೆ ರೀಪರ್ ಅಂತಂದರೆ ಅದರಲ್ಲಿ ಒಂದು ಸಣ್ಣ ಯಂತ್ರ ಆಗಿದ್ದು ಮುಂದೆ ಬೆಳೆಗಳನ್ನು ಅದನ್ನು ಕತ್ತರಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ. ಸಾಮಾನ್ಯವಾಗಿ 3-4 ಸಾಲುಗಳ ಬೆಳೆಗಳನ್ನು ಅದು ಕತ್ತರಿಸಿಬಿಟ್ಟು ಒಂದು ಕಡೆ ಹಾಕುತ್ತೆ. ಆಮೇಲೆ ಅದೇ ಇದರಲ್ಲಿ ಮತ್ತೊಂದು ರೀಪರ್ ಕಮ್ ಬೈಂಡರ್ ಅಂತ ಹೇಳಿಬಿಟ್ಟು, ಅಂದರೆ ಅದನ್ನು ಕತ್ತರಿಸಿಬಿಟ್ಟು ಆಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಸೂಡುಗಳು ಅಥವಾ ಅದು ಅದನ್ನು ಕಟ್ಟಿಬಿಟ್ಟು ಹಾಕುತ್ತೆ. ತದನಂತರ ಅದನ್ನು ತಗೊಂಡೋಗಿ ನಾವು ಒಕ್ಕಣಿಕೆ ಅಥವಾ ಥ್ರೆಷರಲ್ಲಿ ಹಾಕಿ ನಾವು ಕಾಳುಗಳನ್ನು ಬೇರ್ಪಡಿಸ್ಬೋದು. ಇದು ಒಂದು. ತದನಂತರ ಈಗ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಂಬೈನ್ ಹಾರ್ವೆಸ್ಟರ್ ಅಂತ ನೋಡ್ತಾ ಇದ್ದೀವಿ. ಕಂಬೈನ್ ಹಾರ್ವೆಸ್ಟರ್ ಅಂತಂದರೆ ಅದರಲ್ಲಿ ಎಲ್ಲ ಕೆಲಸಗಳು, ಬೆಳೆಗಳನ್ನು ಕತ್ತರಿಸುವುದಾಗಲಿ, ತದನಂತರ ಅದನ್ನು ಬೆಳೆಗಳನ್ನು ತೆನೆಗಳಿಂದ ಬೇರ್ಪಡಿಸುವುದಾಗಲಿ, ಆಮೇಲೆ ಅದರದನ್ನು ಧಾನ್ಯಗಳನ್ನು ಅದನ್ನು ಹೊಟ್ಟಿನಿಂದ ಬೇರ್ಪಡಿಸುವುದಾಗಲಿ, ಇದೆಲ್ಲ ಒಂದೇ ಮಷಿನಲ್ಲಿ ಬರುತ್ತೆ.
1: ಅಂದ್ರೆ ನೇರವಾಗಿ ಸ್ವಚ್ಛವಾದಂಥ ಕಾಳುಗಳ ತಂದು ಕೊಟ್ಬಿಡುತ್ತದೆ ಲಾಸ್ಟಿಗೆ.
0: ಹೌದು, ನಮ್ಮ ಹೊಲದಲ್ಲೇ ಅಲ್ಲೇ ಕತ್ತರಿಸ್ಬಿಟ್ಟು ಅಲ್ಲಿಂದನೇ ನಾವು ಮಾರ್ಕೆಟಿಗೆ ಕಳಿಸ್ಬೋದು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ಅದರಲ್ಲಿ ಬರ್ತಕ್ಕಂಥ ಕಸ ಕಡ್ಡಿಗಳು ಅಂತ ಏನ್ ಹೇಳ್ತೀವಿ, ಕ್ರಾಪ್ ರೆಸಿಡ್ಯೂ ಅಂತ ಏನ್ ಹೇಳ್ತೀವಿ, ಅಲ್ಲೇ ನಮ್ಮ ಜಮೀನಿಗೆ ಬಿದ್ದು ಬಿಡುತ್ತೆ. ಇದರಿಂದ ಅದು ಒಳ್ಳೆ ಸಾವಯವ ಗೊಬ್ಬರವಾಗಿ ಆಗಕ್ಕೂ ಬಹಳ ಸಹಾಯ ಆಗುತ್ತೆ.
1: ಇದ್ರ ನಿರ್ವಹಣೆ ಏನಾರು ಬರುತ್ತಾ ಇಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ನಿರ್ವಹಣೆ ಏನು ಮತ್ತೆ ಏನು ಹೇಳ್ತೀರಿ ರೈತರಿಗೆ?
0: ನಾವು ಕಂಬೈನ್ ಹಾರ್ವೆಸ್ಟರ್ ನಿರ್ವಹಣೆ ಅಂತ ತಗೊಂಡಾಗ ಮೊಟ್ಟೆ ಮೊದಲನೇದಾಗಿ ಅದು ಕಂಬೈನ್ ಬ್ಲೇಡ್ಸ್ ಅಂತ ಬರುತ್ತದೆ ಮುಂದೆ. ಫಸ್ಟ್ ಅದು ಬ್ಲೇಡ್ಗೆ ಅದಕ್ಕೆ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದು ಆ ಬ್ಲೇಡನ್ನು ಸರಿಯಾದ ಒಂದು ಆ್ಯಂಗಲಲ್ಲಿ ಸೆಟ್ ಮಾಡೋದು ಅಥವಾ ಇಟ್ಕೊಳ್ಳೋದಾಗಲಿ, ಮತ್ತು ಅದು ಒಂದು ಸರಿಯಾದ ಒಂದು ಕ್ರಮದಲ್ಲಿ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಆಮೇಲೆ ಅದು ಒಂದು ಕರೆಕ್ಟ್ ಒಂದು ಸರಿಯಾದ ಎತ್ತರದಲ್ಲಿ ಇರಬೇಕಾಗತ್ತೆ. ಯಾಕಂತಂದರೆ ಅದನ್ನು ನಾವು ಅದನ್ನು ಬೆಳೆಯನ್ನು ಕತ್ತರಿಸಬೇಕಾದ್ರೆ ಮಧ್ಯೆ ಯಾವುದೋ ಒಂದು ಕಲ್ಲು ಬಂತು ಅಥವಾ ಯಾವುದೇ ಒಂದು ಹೆಂಟಿ ಬಂತು ಅಂದರೆ ಆ ಬ್ಲೇಡ್ಗಳು ಮುರಿತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಬ್ಲೇಡ್ಗಳನ್ನು ನಾವು ಮೊಟ್ಟ ಮೊದಲನೇದಾಗಿ ಅದಕ್ಕೆ ಕಟರ್ ಬಾರ್ ಬ್ಲೇಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆ ಕಟರ್ ಬಾರ್ ಬ್ಲೇಡನ್ನು ನಿರ್ವಹಣೆ ಬಹಳ ಮುಖ್ಯವಾಗಿ ಆಗಿದ್ದು, ತದನಂತರ ಅದನ್ನು ಕತ್ತರಿಸಿದ ಬೆಳೆಗಳನ್ನು ಮತ್ತೆ ಅದು ಥ್ರೆಷಿಂಗ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಅಂದರೆ ಅದು ಒಕ್ಕಣಿಕೆ ಒಂದು ಭಾಗದಲ್ಲಿ ಹೋಗುತ್ತೆ, ಆ ಭಾಗದಲ್ಲಿ ಹೋದ್ಮೇಲೆ ಅದರಲ್ಲಿ ಕೆಲವೊಂದು ಸಾಮಾನ್ಯವಾಗಿ ಕಲ್ಲು ಆಗಲಿ ಅಥವಾ ಸಣ್ಣದಾಗಲಿ ಮಣ್ಣು ಹುಂಡೆಗಳಾಗಿ ಒಳಗಡೆ ಹೋದ್ಮೇಲೆ ಅದನ್ನು ಸಪರೇಟರ್ ಅಂತ ಬರುತ್ತೆ. ಒಂದು ಧಾನ್ಯಗಳಿಂದ ಕಲ್ಲುಗಳು ಮತ್ತು ಇದನ್ನು ಅದನ್ನು ಬೇರ್ಪಡಿಸಬೇಕಾಗತ್ತೆ. ಸೊ ಇವೆಲ್ಲ ಮುಖ್ಯ ಭಾಗಗಳು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿದಲ್ಲಿ ನಮಗೆ ಕೊನೆಯದಾಗಿ ಒಳ್ಳೆ ಗುಣಮಟ್ಟದ ಧಾನ್ಯಗಳನ್ನು ನಾವು ಪಡ್ಕೋಬೋದಾಗಿದೆ.
1: ಅದ್ರ ವರ್ಕ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಯಂತ್ರದ್ದು ಚೆನ್ನಾಗಿ ಕಟಿಂಗ್ ಮಾಡ್ದತ್ತ, ಆಮೇಲೆ ಒಳ್ಳೆ ರೀತಿಯಿಂದ ಹಾರ್ವೆಸ್ಟ್ ಮಾಡಿ ಸ್ವಚ್ಛವಾದಂಥ ಕಾಳುಗಳು ಬರ್ತವೆ,
0: ಕಾಳುಗಳು ಹೊರಗೆ ಬರ್ತವೆ.
1: ನಿರ್ವಹಣೆ ಭಾಳ ಮುಖ್ಯ, ಯಾಕಂದರೆ ಒಳ್ಳೆ ಒಂದು ಪ್ರೊಡ್ಯೂಸನ್ನು ನೀವು ಹಾರ್ವೆಸ್ಟ್ ಮಾಡಬೇಕಾಗಿತ್ತಂದರೆ ಅದರದ್ದು ಎಲ್ಲ ಪಾರ್ಟ್ಸ್ಗಳು ಚೆನ್ನಾಗಿರಬೇಕು, ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು ಅದರದ್ದು.
0: ಹೌದು, ಎಲ್ಲ ಪಾರ್ಟ್ಸ್ಗಳು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ತದನಂತರ ಅದರಲ್ಲಿ ಇರತಕ್ಕಂಥ ಈಗ ಸಾಮಾನ್ಯವಾಗಿ ಭತ್ತದ ಗದ್ದೆಯಲ್ಲಿ ನಾವು ನೋಡಿದಾಗ ಅದರಲ್ಲಿ ಟ್ರ್ಯಾಕ್ ಟೈಪ್ ಚೈನ್ ಟೈಪ್ ಅಂತ ಬರುತ್ತೆ.
1: ಕಟಿಂಗ್ ಮಾಡ್ತಾರೆ, ತೊಗರಿನು ಕಟಿಂಗ್ ಮಾಡ್ತಾರೆ, ಮತ್ತು ಅದರಿಂದನು ಕಡಲೆನು ಕಟಿಂಗ್ ಮಾಡ್ತಾರೆ. ಮೂರು ಈಗ ಸಾಮಾನ್ಯವಾಗಿ ಕಂಬೈನ್ಡ್ ಹಾರ್ವೆಸ್ಟರಿಂದ ರಾಶಿ ಮಾಡ್ತಾ ಇದ್ದಾರೆ ಎಲ್ಲ ರೈತರು.
0: ಹೌದು ಹೌದು, ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಇರತಕ್ಕಂಥ ಸಮಸ್ಯೆಯನ್ನ ಈಗ ಹೋಗಲಾಡಿಸ್ಬೇಕು ಅಂತಂದ್ರೆ ಸರಿಯಾದ ಸಮಯಕ್ಕೆ ಅದನ್ನ ಕತ್ತರಿಸಿ ರಾಶಿ ಮಾಡ್ಬೇಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕಂಬೈನ್ ಹಾರ್ವೆಸ್ಟ್ರೇ ಬಹಳ ಮುಖ್ಯವಾಗಿದೆ.
1: ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ? ಈಗ ನೋಡ್ರಿ, ಕಂಬೈನ್ಡ್ ಹಾರ್ವೆಸ್ಟರ್ ಅಂದರೆ ಸುಮಾರು ರೊಕ್ಕ ಬೀಳುತ್ತೆ, ಈಗ 10 ಲಕ್ಷ 15 ಲಕ್ಷ ಒಳ್ಳೊಳ್ಳೆ ಅದ್ರ ಕಂಪ್ನಿ ಮೇಲೆ, ಅದ್ರ ಕ್ವಾಲಿಟಿ ಗುಣಮಟ್ಟದ ಮೇಲೆ ಇರ್ತಾವೆ, ಬೇರೆ ಬೇರೆ ಅದ್ರ ಚಾಕಚಕ್ಯತೆ ಮೇಲೆ.
0: ಹೌದು,
1: 10 ಲಕ್ಷ ತನಕ ರೇಟ್ ಅದಾವೆ ಅವೆಲ್ಲ.
0: ಹೌದು,
1: ಅಂಥ ಯಂತ್ರಗಳು, ದೊಡ್ಡ ದೊಡ್ಡ ಯಂತ್ರಗಳನ್ನ ಇಟ್ಕೊಂಡಾಗ ನಿರ್ವಹಣೆ ಭಾಳ ಮುಖ್ಯ. ಸರಿಯಾದ ನಿರ್ವಹಣೆ ಮಾಡ್ಲಿಕ್ಕಂದ್ರೆ ಕೆಟ್ಟೋದಪ್ಪ ಅಂದ್ರೆ ಸಮಸ್ಯೆ ಆಗಿಬಿಡ್ತವೆ. ಏನು ಕಿವಿ ಮಾತು ಹೇಳ್ತೀರಿ ಎಲ್ಲ ಯಂತ್ರವನ್ನು ಇಟ್ಕೊಂಡಂಥ ರೈತರಿಗೆ, ನಿಮ್ಮ ಕಿವಿ ಮಾತೇನು?
0: ನಾವು ಮೊಟ್ಟ ಮೊದಲಾಗಿ ಕಿವಿ ಮಾತು ಹೇಳೋದಂದ್ರೆ, ನಾವು ಯಾವುದೇ ಯಂತ್ರಗಳನ್ನು ಹೊಸದಾಗಿ ಖರೀದಿ ಮಾಡಬೇಕಾದ್ರೆ ನಮಗೆ ಎಷ್ಟು
1: ಅವಶ್ಯಕತೆ ಅನ್ನೋದು,
0: ಹಾಂ, ನಮಗೆ ಎಷ್ಟು ನಾವು ಗಮನ ಇಟ್ಟು ನಾವು ಯಾವ ಥರ ನಾವು ಹೋಗಿ ನಾವು ಖರೀದಿ ಮಾಡ್ತೀವೋ, ಖರೀದಿ ಮಾಡಿದ ನಂತರವನ್ನು ನಾವು ಆ ಯಂತ್ರೋಪಕರಣಗಳ ಗಮನ ಕೊಟ್ಟು ಅದನ್ನು ಸರಿಯಾಗಿ ಕ್ರಮದಲ್ಲಿ ರೆಗ್ಯುಲರ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಸರಿಯಾದ ಅಂದರೆ ಪ್ರತಿನಿತ್ಯ ನಾವು ಅದ್ರ ಕಡೆ ಗಮನ ಕೊಟ್ಟು, ಅವೆಲ್ಲ ಭಾಳ ಸಣ್ಣವು ಇರುತ್ತದೆ, ಅದೇನು ಜಾಸ್ತಿ ಬೇಕಾ ಸಮಯ ತೆಗೆದುಕೊಳ್ಳೋದಿಲ್ಲ, ಅದನ್ನು ನಾವೇ ಸ್ವತಃವಾಗಿ ಅದನ್ನು ಅದ್ರ ಕಡೆ ಗಮನ ಕೊಟ್ಟು ಅವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಯಾವುದಕ್ಕೆ ಏನೇ ನಾವು ಮುಂದೆ ಬರ್ತಕ್ಕಂಥ ಬ್ರೇಕೇಜಸ್ಸು ಅಥವಾ ಡ್ಯಾಮೇಜಸ್ ಅಂತ ಏನು ಹೇಳ್ತೀವಿ ಅದನ್ನು, ಅದನ್ನ ಅವಕಾಶವನ್ನ ನಾವು ಕಡಿಮೆ ಮಾಡಬಹುದು.
1: ಅಂದ್ರೆ ಈಗ ಯಾವುದೇ ಯಂತ್ರ ತೆಗೆದುಕೊಂಡಾಗ ಅದಕ್ಕೊಂದು ಶೆಡ್ಯೂಲ್ ಅನ್ನೋದು ಕೊಟ್ಟಿರ್ತಾರೆ ಕಂಪ್ನಿಯವರು, ಈ ಶೆಡ್ಯೂಲ್ ಡೇಟ್ ಅಲ್ಲಿ ಇಷ್ಟು ತಿಂಗಳಾದ್ಮೇಲೆ ಇದನ್ನ ಮಾಡಬೇಕು, ಇದನ್ನ ಮಾಡಬೇಕು. ಈಗ ಗಾಡಿ ಸರ್ವಿಸ್ ಹೆಂಗ್ ಮಾಡ್ತೀವಿ ನಾವು, ಮೋಟರ್ ಸೈಕಲ್, ಕಾರ್ ಸರ್ವಿಸ್, ಹಂಗೂ ಅದಕ್ಕೂ ಒಂದು ಶೆಡ್ಯೂಲ್ ಇರುತ್ತೆ ಅಂತ ಅನ್ಸುತ್ತೆ ನನಗೆ.
0: ಹೌದು, ಶೆಡ್ಯೂಲ್ ಇರ್ತದೆ. ನಾವು ಆಪರೇಟರ್ಸ್ ಮ್ಯಾನುವಲ್ ಅನ್ನ ನಾವು ಖರೀದಿ ಮಾಡಿದಾಗ ಸರಿಯಾಗಿ ಇಟ್ಕೋಬೇಕು,
1: ಅದರಲ್ಲಿ ಎಷ್ಟೆಷ್ಟು ತಿಂಗಳಿಗೆ ಒಮ್ಮೆ ಏನೇನು ಮೇಂಟೈನ್ ಮಾಡಿಸ್ಬೇಕು ನೀವು ಅನ್ನೋದು ಕೊಟ್ಟಿರ್ತಾರೆ. ನಿಖರವಾಗಿ
0: ಕೊಟ್ಟಿರ್ತಾರೆ, ಕ್ರಮಬದ್ಧವಾಗಿ ನಾವು ಎಷ್ಟು ತಿಂಗಳ ನಂತರ ನಾವು ಆಯಿಲ್ ಸರ್ವಿಸ್ ಮಾಡಿಸ್ಬೇಕು, ಆಮೇಲೆ ನೆಕ್ಸ್ಟ್ ರುಟೀನ್ ಸರ್ವಿಸ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿಸ್ಬೇಕು. ಸೊ ಅದನ್ನು ನಾವು ಕಾಲಕ್ರಮೇಣವಾಗಿ ಅದನ್ನು ನೋಡಿಬಿಟ್ಟು ನಾವು ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ಬೋದು.
1: ಒಳ್ಳೆಯದು. ದೇವಾನಂದ ಮಸ್ಕಿಯವರು, ಇದುವರೆಗೂ ಯಂತ್ರೋಪಕರಣಗಳ ಸಾಮಾನ್ಯ ನಿರ್ವಹಣೆ ಬಗ್ಗೆ, ಕೆಲವೊಂದು ಯಾವ ರೀತಿ ಯಂತ್ರೋಪಕರಣಗಳು ಯಾವ ಕೆಲಸದಲ್ಲಿ ನಮಗೆ ಬಳಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ರೈತರು ಸಾಕಷ್ಟು ದುಡ್ಡು ಖರ್ಚು ಮಾಡಿ ಯಂತ್ರವನ್ನು ಖರೀದಿ ಮಾಡ್ತಾರೆ, ಹಾಗೆ ಬಳಸುವಾಗೂ ಅಷ್ಟೇ ಗಮನ ಕೊಡಬೇಕು, ಜೊತೆಗೆ ಅವುಗಳ ಒಂದು ನಿರ್ವಹಣೆ ಅಷ್ಟೇ ಅತಿಯಾದ ಮುಖ್ಯವಾದದ್ದು. ನಿರ್ವಹಣೆನ ಕಾಲಕಾಲಕ್ಕೆ ಮಾಡ್ತಾ ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತ ಅವರಿಗೆ ಒಳ್ಳೆಯ ಒಂದು ಕೆಲಸ ಆಗುತ್ತೆ, ಕೃಷಿ ಕೆಲಸಗಳು ಚೆನ್ನಾಗಿ ಆಗ್ತವೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ಧನ್ಯವಾದ ತಮಗೆ. ನಮಸ್ಕಾರ.
0: ನಮಸ್ಕಾರ.

ಇದುವರೆಗೂ ಕೃಷಿ ಯಂತ್ರೋಪಕರಣಗಳ ಸಾಮಾನ್ಯ ನಿರ್ವಹಣೆ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ದೇವಾನಂದ್ ಮಸ್ಕಿಯವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಹತ್ತಿ ಹೈಬ್ರಿಡ್ 44 ಕನಿಷ್ಠ 8,800 ಗರಿಷ್ಠ 9,608, ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ 2,627, ಹೆಸರುಕಾಳು ಕನಿಷ್ಠ 5,889 ಗರಿಷ್ಠ 9,999, ಶೇಂಗಾ ಗುಂಗ್ರು ತಳಿದು 4,885 7,315, ಸೋನಾ ಮಸೂರಿ ಭತ್ತ 3,019 3,249, ಕೆಂಪು ತೊಗರಿ 6,689 7,939 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು.

0: ಇದುವರೆಗೂ ಜನಪದ ಸಂಗೀತದಲ್ಲಿ ಜಿ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ವಾರ್ತೆಗಳ ವಿವರ. ಅಮೆರಿಕದ ಆಶ್ವಿಲೆಯಲ್ಲಿ ನಡೆದಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಜಾಗತಿಕ ಆರ್ಥಿಕ ದೃಷ್ಟಿಕೋನ ಮತ್ತು ಭಾರತದ ವಿಕಸಿತ ಬೆಳವಣಿಗೆಯ ಪಥದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ, ಉತ್ತಮ ಸ್ಥೂಲ ಆರ್ಥಿಕ ನೀತಿಗಳನ್ನು ಬೆಂಬಲಿಸುವಲ್ಲಿ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುವಲ್ಲಿ ಭಾರತ ಐಎಂಎಫ್ ನಿರಂತರ ತೊಡಗಿಸಿಕೊಳ್ಳುವಿಕೆಯ ಮಹತ್ವವನ್ನು ಇಬ್ಬರೂ ನಾಯಕರು ಒತ್ತಿ ಹೇಳಿದರು. ಇದೇ ವೇಳೆ ಭಾರತದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಕ್ರಿಸ್ಟಲಿನಾ ಶ್ಲಾಘಿಸಿದರು. ನವದೆಹಲಿಯಲ್ಲಿ ಇಂದು ನಡೆದಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಎರಡು ದಿನಗಳ ಇಲಾಖಾ ಶೃಂಗಸಭೆಯು ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ ನಾಲ್ಕು ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಉಪಕ್ರಮವು ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಜಂಟಿಯಾಗಿ ಚರ್ಚಿಸಲು ಮತ್ತು ಅನುಷ್ಠಾನ ವೇಗಗೊಳಿಸಲು ಸಕಾರಾತ್ಮಕ ವೇದಿಕೆಯನ್ನು ಒದಗಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿಷನ್ ಮಹಾಸಾಗರ ಮುನ್ನಡೆಸುವಲ್ಲಿ ಸಿಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಿಶೆಲ್ಸ್ ಅಸೆಂಬ್ಲಿಯ ಸ್ಪೀಕರ್ ಅಜರಲ್ ಅರ್ಸ್ಟೇನಾ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಓಂ ಬಿರ್ಲಾ ಈ ವಿಷಯ ತಿಳಿಸಿದರು. ಡಿಜಿಟಲ್ ಸಂಸತ್, ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಸಿಶೆಲ್ಸ್ ನಡುವೆ ಪರಸ್ಪರ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಪರಿಸರ ಸಂರಕ್ಷಣೆಯಲ್ಲಿ ಸಾಮರಸ್ಯ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಹುಲಿ ಆವಾಸ ಪ್ರದೇಶಗಳ ಸಂರಕ್ಷಣೆ, ಜೈವಿಕ ಆರ್ಥಿಕತೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲಕ ಜೀವನೋಪಾಯ ಮತ್ತು ಆದಾಯ ಹೆಚ್ಚಿಸುವ ಕುರಿತು ಎರಡು ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಲಿಗಳ ಉಳಿವು, ಅರಣ್ಯಗಳ ಆರೋಗ್ಯ, ವನ್ಯಜೀವಿ ಸಂಚಾರ ಮಾರ್ಗ ಮತ್ತು ಸ್ಥಳೀಯ ಸಮುದಾಯಗಳ ಕಲ್ಯಾಣದೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಎಂದು ಅವರು ತಿಳಿಸಿದ್ದಾರೆ. ಇಂಧನ ಸುರಕ್ಷತೆಯು ರಾಷ್ಟೀಯ ಭದ್ರತೆ, ತಂತ್ರಜ್ಞಾನದ ಸ್ವಾಯತ್ತತೆ ಮತ್ತು ಆರ್ಥಿಕ ಸಬಲತೆಯೊಂದಿಗೆ ನೇರ ನಂಟು ಹೊಂದಿದ್ದು, ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದಂತಹ ಅಂಶಗಳಾಗಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜನೆ ಮಾಡಿದಂತಹ ಆರನೆಯ ಅಂತಾರಾಷ್ಟೀಯ ಹವಾಮಾನ ಶೃಂಗಸಭೆ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಇಂಧನ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬನೆ, ಕೈಗೆಟಕುವ ವೆಚ್ಚ ಮತ್ತು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಸ್ಟ್ನ ಆಡಳಿತ ಪ್ರಕ್ರಿಯೆಗಳನ್ನು ಬಲಪಡಿಸುವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಆಡಳಿತಾತ್ಮಕ ಸುಧಾರಣೆಗಳ ಭಾಗವಾಗಿ ಈ ನೇಮಕಾತಿಯನ್ನು ಮಾಡಲಾಗಿದೆ. ಟ್ರಸ್ಟ್ನ ಇತಿಹಾಸದಲ್ಲೇ ಪೂರ್ಣಾವಧಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಇದು ಸಂಸ್ಥೆಯ ಆಡಳಿತದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇಂದ್ರ ಸರ್ಕಾರ 2024ರ ಟೆಜನಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರಿಜ್ಗಿನ್, ಜಲ ಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆಯ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಧ್ಯಪ್ರದೇಶದ ಶಿವಪುರಿಯ ಕಾವಕ್ರಾಯ ಪ್ರದೇಶದಲ್ಲಿ ಇಂದು ದೇಶದ 7ನೇ ಅಂಚೆ ತರಬೇತಿ ಕೇಂದ್ರಕ್ಕೆ ಭೂಮಿಪೂಜೆ ನೆರವೇರಿಸಿದರು. ಸುಮಾರು 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮಧ್ಯಪ್ರದೇಶ ಮತ್ತು ಸಮೀಪದ ರಾಜ್ಯಗಳ ಅಂಚೆ ನೌಕರರು ಈ ಕೇಂದ್ರದಲ್ಲಿ ಸುಧಾರಿತ ತರಬೇತಿ ಪಡೆಯಲಿದ್ದಾರೆ. ಇದು ಅಂಚೆ ನೌಕರರ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಅಂಚೆ ಸೇವೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಇದೇ ವೇಳೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಶಿವಪುರಿಯಲ್ಲಿ ಆಧುನಿಕ ಮುಖ್ಯ ಅಂಚೆ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಅಂಚೆ ಕಚೇರಿ ಆಧುನೀಕರಣ ಯೋಜನೆಯಡಿ ಈ ಅಂಚೆ ಕಚೇರಿಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪರವಾನಗಿ ಪರಿಶೀಲನೆ, ಖರೀದಿದಾರರ ಅರ್ಹತಾ ಪರಿಶೀಲನೆ ಮತ್ತು ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಅಮೋನಿಯಂ ನೈಟ್ರೇಟ್ನಂತಹ ಆನ್ಲೈನ್ ಮಾರಾಟಕ್ಕಾಗಿ ಕಂಪನಿಯು ಅನುಕೂಲ ಕಲ್ಪಿಸುತ್ತಿರುವುದು ಕಂಡುಬಂದಿದೆ. ಸ್ಫೋಟಕ ಕಾಯ್ದೆ 1884 ಅಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅಥವಾ ಸ್ಫೋಟಕ ಎಂದು ವರ್ಗೀಕರಿಸಲಾದಂತಹ ಯಾವುದೇ ವಸ್ತುವಿನ ಪಟ್ಟಿ, ಜಾಹೀರಾತು ಅಥವಾ ಮಾರಾಟವನ್ನು ಸುಗಮಗೊಳಿಸುವುದನ್ನು ಕಂಪನಿಯು ತಕ್ಷಣವೇ ನಿಲ್ಲಿಸುವಂತೆ ಪ್ರಾಧಿಕಾರ ನಿರ್ದೇಶಿಸಿದೆ. ಕುವೈತ್ನಲ್ಲಿರುವಂತಹ ಅಮೆರಿಕದ ಅಲಿ ಅಲ್ ಸಲೇಂ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಜೋರ್ಡಾನ್ನಲ್ಲಿರುವಂತಹ ಮಿಲಿಟರಿ ಶಿಬಿರ ಮತ್ತು ಇರಾಕ್ನಲ್ಲಿರುವಂತಹ ನೆಲೆಯಲ್ಲಿ ಅಮೆರಿಕ ಕಣ್ಗಾವಲು ನಿಯಂತ್ರಣ ವ್ಯವಸ್ಥೆಯನ್ನು ನಾಶಪಡಿಸಲಾಗಿದೆ. ಕುವೈತ್ನಲ್ಲಿರುವಂತಹ ಅಲಿ ಅಲ್ ಸಲೇಂ ಸೇನಾ ನೆಲೆಯ ಅಮೆರಿಕನ್ ಕಮಾಂಡರ್ ಅವರ ವಾಸಸ್ಥಳ ಮತ್ತು ಕಮಾಂಡ್ ಪೋಸ್ಟ್ ಅನ್ನು ಹೊಡೆದು ಉರುಳಿಸಲಾಗಿದೆ. ಅಲಿ ಸಲೇಂ ನೆಲೆಯ ವಿರುದ್ಧದ ಕಾರ್ಯಾಚರಣೆಯ ಭಾಗವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಪ್ರದೇಶದಾದ್ಯಂತ ಅಮೆರಿಕದ ಚಲನವಲನಗಳ ಬಗ್ಗೆ ಸಂಪೂರ್ಣ ಗುಪ್ತಚರ ಮಾಹಿತಿ ಹೊಂದಿದ್ದೇವೆ ಎಂದು ಇರಾನ್ ಸೇನಾಪಡೆ ಮಾಹಿತಿ ನೀಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ಮಾತನಾಡಿ, ಸಿರಿಕ್ನಲ್ಲಿ ಮದುವೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಕಚ್ಚಾ ತೈಲ ಬೆಲೆ 5 ವಾರಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕದಿಂದ ತೈಲ ಬೆಲೆ ಹೆಚ್ಚಾಗಿದೆ. ಹರ್ಮುಜ್ ಜಲಸಂಧಿ ಮತ್ತೆ ತೆರೆಯುವ ಸಾಧ್ಯತೆ ಕ್ಷೀಣಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪ್ರತಿ ಬ್ಯಾರೆಲ್ಗೆ ತೈಲ ಬೆಲೆ $4 ಹೆಚ್ಚು ಏರಿಕೆಯಾಯಿತು. ಇಂದು ಮಧ್ಯಂತರ ವಹಿವಾಟಿನಲ್ಲಿ ಕಚ್ಚಾ ತೈಲದ ಬೆಲೆ ಶೇಕಡ 0.2 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $94.87 ತಲುಪಿದೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಪರಿಹಾರ ಮತ್ತು ರಕ್ಷಣಾ ನೆರವು ಹೊತ್ತ ಭಾರತದ 5ನೇ ವಿಮಾನ ಇಂದು ಮಧ್ಯಾಹ್ನ ನೇಪಾಳ ತಲುಪಿದೆ. ವಿಶೇಷ ಸುರಂಗ ರಕ್ಷಣಾ ಉಪಕರಣದೊಂದಿಗೆ 11 ಸದಸ್ಯರ ರಕ್ಷಣಾ ತಂಡ ಮತ್ತು 5.5 ಟನ್ ಅಗತ್ಯ ಔಷಧಗಳನ್ನು ವಿಮಾನದಲ್ಲಿ ಕಳುಹಿಸಲಾಗಿದೆ. ನೇಪಾಳದಲ್ಲಿ ನಡೆಯುತ್ತಿರುವಂತಹ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಭಾರತ ಎಲ್ಲಾ ರೀತಿಯ ನೆರವನ್ನು ಮುಂದುವರಿಸಿದೆ ಎಂದು ನೇಪಾಳದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನೆನ್ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ನ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ದ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಲೋಯನ ನಲ ಬಂಟೋವಾ ವಿರುದ್ದ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನ್ನಾ ಕಾರ್ನ್ ಸಾಹೆಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮುನ್ನಡೆಯನ್ನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಕಿರಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:45:30. ಕಂಪನಾಂಕ 102.1 MHz ಕೇಳಿ ಚಿತ್ರಗೀತೆಗಳನ್ನು ಆರಂಭದಲ್ಲಿ ಕೇಳಿ. ರಾಜಧಾನಿ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಮುಂದಿನ ಗೀತೆಯನ್ನು ಕೇಳಿ. ಜೀವನ ಚೈತ್ರ ಚಿತ್ರದಿಂದ ಗಾಯಕರು ಡಾಕ್ಟರ್ ರಾಜ್ಕುಮಾರ್, ದೊರೆ ಭಗವಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಕೇಳಿ. ಪೈಲ್ವಾನ್ ಚಿತ್ರದ ಗೀತೆ, ಗಾಯಕರು ಸಂಜಿತ್ ಹೆಗ್ಡೆ.

ಸೂರಜ್ ಸಂತೋಷ್ ಅವರ ಧ್ವನಿಯಲ್ಲಿ ರಾಧೇಶ್ಯಾಮ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತ ರಚನೆಯಾಗಿತ್ತು ಧನಂಜಯ ರಂಜನ್ ಅವರದು, ಸಂಗೀತ ನೀಡಿದರು ಜಸ್ಟಿನ್ ಪ್ರಭಾಕರ್. ಮುಂದಿನ ಗೀತೆಯನ್ನು ಕೇಳಿ. ಪ್ರೇಮಲೋಕ ಚಿತ್ರದಿಂದ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಅಜನೇಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಬನಾರಸ್ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸಂಜಿತ್ ಹೆಗ್ಡೆ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆಯನ್ನು ಕೇಳಿ. ಬ್ರಹ್ಮಾಸ್ತ್ರ ಚಿತ್ರದಿಂದ ಯೋಗರಾಜ್ ಭಟ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್. ಗಾಯಕರು ಸಂಜಿತ್ ಹೆಗ್ಡೆ ಹಾಗೂ ಸಿಡ್ ಶ್ರೀರಾಮ್.

ದಿಯಾ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸಂಜೀತ್ ಹೆಗ್ಡೆ ಹಾಗೂ ಚಿನ್ಮಯ್ಯವರ ಧ್ವನಿಯಲ್ಲಿ. ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದರು ಅಜನೀಶ್ ಲೋಕನಾಥ್. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:30. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು.

ಇದುವರೆಗೂ ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯೆ 9:00 ಇಂಗ್ಲಿಷ್ನಲ್ಲಿ ವಾರ್ತೆ 9:15 ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್ ಇನ್ನು 9:30 ಕ್ರೀಡಾ ಲೋಕ ಪ್ರಸಾರವಾಗಲಿದೆ.

0: Summits envisioned by the Prime Minister to strengthen the spirit of Team India, deepen cooperative federalism and foster collective ownership of national priorities through closer collaboration between the centre and the states. The initiative provided a structured platform to jointly deliberate on critical sectoral priorities and accelerate implementation and outcomes. The Reserve Bank of India, RBI, today said its special US dollar Indian rupee forex swap facility has received forex inflows of over 136 billion US dollars till August 31st, 2026. Of the total inflows, foreign currency non-resident bank FCNRB deposits accounted for the overwhelming majority, amounting to 127.2 billion US dollars. Meanwhile, overseas foreign currency borrowings, OFCBs, brought in 5.26 billion US dollars, and external commercial borrowings, ECBs, contributed 3.89 billion US dollars. The Reserve Bank introduced the special USD-INR forex swap facility covering FCNRB deposits, ECBs and OFCBs inflows on June the 8th, 2026 to boost the inflow of dollars amid a weakening rupee. This is Akashvani giving you the news.
1: For news on the go, follow us on X at AIR News Alerts and listen to AIR News on PB Shoved.
0: Welcome back. You're with us on the news at 9. In Uttar Pradesh, former commander of Western Air Command, retired Air Marshal Jitendra Mishra, has been appointed as the first CEO of the Sri Ram Janmabhoomi Kshetra Trust in Ayodhya today. The appointment was announced after the meeting of the trust held at Mani Ram Das Chavani in Ayodhya under the chairmanship of Trust President Mahant Nritya Gopal Das. Recipient of Ati Vishisht Seva Medal and Vishisht Seva Medal, Air Marshal Mishra, retired on the 30th of April this year. He will be responsible for overseeing the administrative functioning of the trust and handling key operational responsibilities related to the Sri Ram Temple complex. More from our correspondent.
2: Sri Ram Janmabhoomi Teerth Kshetra Trust also announced the name of three new members, Madan Mohan Pandey, a senior advocate from Ayodhya, Mahesh Bhagchandka of Delhi and retired principal Dr. Nirmala Yadav from Sikhoabad. Trust Interim General Secretary Krishna Mohan informed that new CEO of Trust, former commander of Western Air Command, has also played a key role in Operation Sindoor.
3: After discussions, it was decided that retired Air Marshal Jitendra Mishra would be considered for appointment to the position of Chief Executive Officer. I would like to share some information about him. During Operation Sindoor, the role of the Indian Air Force was very important and he was the Commander-in-Chief during the operation.
2: A three-member committee was constituted on July 6 to select the CEO after allegation of donation theft at the Sri Ram Temple. More than 5,500 applications were received for the post of CEO. Om Awasthi, Akashvani News, Lucknow.
0: Prime Minister of Belgium, Bart De Wever, will arrive in New Delhi a short while from now on a three-day visit to India. Prime Minister De Wever is being accompanied by Belgian Minister of Defence Theo Franken. This will be Prime Minister De Wever's first visit to India since taking office in February last year. He will hold bilateral talks with Prime Minister Narendra Modi tomorrow to discuss the entire spectrum of bilateral relations, including trade and investment, defence and security, and renewable energy. The visiting dignitary will deliver a keynote address at a Confederation of Indian Industry business event in the context of the India-EU Free Trade Agreement. More from our correspondent.
4: This is the first visit by a Belgian Prime Minister to India in two decades, marking a significant new phase in India-Belgium relations. The visit reflects the continued momentum of high-level exchanges between India and Belgium. It will also reinforce Belgium's important role in strengthening India-EU relations. Belgium is an important economic partner for India and Europe. Bilateral trade reached over $13 billion in 2025-26. Diamond trade, with Antwerp as a major global diamond hub, remains a significant component of bilateral commerce. The Belgian Prime Minister is also scheduled to visit Mumbai on 4th September, highlighting the strong economic foundations of the partnership. His planned visit to the Bharat Diamond Bourse underscores the importance of the diamond trade in bilateral relations and opportunities for further cooperation in the sector. Suparna Saikha, Akashwani News, Delhi.
0: Prime Minister Narendra Modi has called for sensitizing urban local bodies to the challenges arising from urbanization, including population growth and future water requirements, and suggested organizing similar Chintan Shivirs for urban local bodies. Mr. Modi today chaired the valedictory session of the two-day National Departmental Summit on Water organized by the Ministry of Jal Shakti. He called for greater adoption of water-saving technologies. He also suggested dedicated exhibitions and workshops, including exposure to global best practices, to enable Indian manufacturers and stakeholders to develop and scale efficient solutions. The Prime Minister appreciated the intensive two-day deliberations and emphasized that the actionable and time-bound action points emerging from the summit should be pursued through a continuous process of review and learning. External Affairs Minister S. Jaishankar reached Poland today on an official visit aimed at enhancing bilateral ties. India's ambassador to Poland, Nita Bhushan, welcomed the minister at the airport in Warsaw. During his visit, Dr. Jaishankar will hold talks with Poland Deputy Prime Minister Radoslaw Sikorski. After concluding his engagements in Poland, the External Affairs Minister will travel to Ukraine. This is Akashwani. You are listening to News at 9.
1: Stay connected with AIR News. Follow us on X at AIR News Alerts and visit newsonair.gov.in for the latest updates.
0: Welcome back. Jharkhand has witnessed an increase in cases of swine flu H1N1 infection. A total of 36 cases have been reported across the state in the past 30 days, including 18 children and adolescents. More from our correspondent.
5: The health department has directed all major hospitals to remain alert and ensure immediate testing and treatment of suspected cases. Modern testing facilities for H1N1 and H3N2 have been made available at RIMS in Ranchi and MGM Hospital in Jamshedpur. Medical colleges and southern hospitals across the state have also been directed to reserve at least 10 additional beds each. The health department is also monitoring people returning to Jharkhand after interstate travel. Dr. Pradeep Bhattacharya, head of the Department of Critical Care at RIMS, said that H1N1 is an influenza virus and there is no need for people to panic. However, children, the elderly and people suffering from serious illnesses have been advised to take extra precautions. Navish Rahman, Akashwani News, Ranchi.
0: The India Meteorological Department has issued red colour warning for heavy to very heavy rainfall with isolated extremely heavy rainfall over East Madhya Pradesh tomorrow. Heavy to very heavy rainfall will prevail over sub-Himalayan West Bengal, Sikkim, Vidarbha and West Uttar Pradesh tomorrow. Several places over Delhi, Punjab, Haryana, Himachal Pradesh, Uttarakhand, Chandigarh, Bihar, Chhattisgarh, East Uttar Pradesh and West Madhya Pradesh are expected to witness heavy rainfall during the next 2 days. The flood situation in Bihar continues to remain serious. A report.
6: Flood waters from the Ganga have spread into low-lying areas of several districts including Bhagalpur, Khagadia, Samastipur, Patna, Buxar, Bhojpur and Vaishali. Bhagalpur remains the worst affected district. Deputy Chief Minister and Water Resources Minister Vijay Kumar Chaudhary said that although the flood situation in the district is dangerous, it remains under control. In Aurangabad district, rising water levels in the Son, Batane, Punpun, Dhawa, Adari, Madar and Keshar rivers have affected several villages. In Jahanabad district, the Dardha River is in spate with flood waters flowing over three bridges and culverts at Jafarganj, Shakurabad and Sai Mandir. Savita Parikh, Akashwani News, Patna.
0: On the sports, the International Cricket Council today moved the inaugural Women's Champions Trophy 2027 to India from Sri Lanka. The six-team event will be played in Mumbai and Vadodara from the 14th to the 28th of February. Sri Lanka was dropped as host as the sport is grappling with governance issues in the island nation, with the ICC board approving India as the new host. The tournament will bring together six of the world's leading women's cricket teams, Australia, England, India, New Zealand, South Africa and Sri Lanka. In badminton, India's Kidambi Srikanth and Tanvi Sharma advanced to the second round of the China Masters Super 750 tournament with straight game victories in respective singles events in Shenzhen, Guangdong province. Men's doubles duo Sattvik Sairaj Ranki Reddy and Chirag Shetty and mixed doubles pair Dhruv Kapila and Tanisha Krasto also moved to the next round. The government has announced the Tenzing Norgay National Adventure Awards for the year 2024. The awardees are Waljeet Kaur and Skalzang Rigzin in Land Adventure category, Rimo Saha in Water Adventure category, and Shiv Prasad Chamoli in the Lifetime Achievement category. And now before we end the bulletin, the headlines once again. Prime Minister Narendra Modi calls for sensitizing urban local bodies to the challenges arising from urbanization and future water requirements, emphasizes greater adoption of water-saving technologies. New Delhi sends fifth tranche of emergency material to flood-hit Nepal. Death toll rises to over 1,200 with over 4,000 people still missing. Sri Ram Janmabhoomi Kshetra Trust appoints retired Air Marshal Jitendra Mishra as its first CEO. Belgian Prime Minister Bart De Wever to arrive in New Delhi tonight on a three-day visit to India. And heavy to very heavy rainfall likely in East Madhya Pradesh, Sub-Himalayan West Bengal, Sikkim, Vidarbha and West Uttar Pradesh tomorrow. That is all in the news at 9. Good night.
7: Akashavani ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಪ್ರತಿ ಹನಿಗೆ ಹೆಚ್ಚು ಬೆಳೆ ಸಾಕಾರಗೊಳಿಸುವ ಜಲ ಸಾಮರ್ಥ್ಯದ ಕೃಷಿ ಪ್ರತಿ ಹನಿಗೆ ಹೆಚ್ಚು ಬೆಳೆ ಪಿಡಿಎಂಸಿ ಯೋಜನೆಯು ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ಕೃಷಿ ಉತ್ಪಾದಕತೆಯನ್ನು ಉತ್ತಮಗೊಳಿಸಲು ಲಘು ನೀರಾವರಿಯನ್ನು ಪ್ರೋತ್ಸಾಹಿಸುತ್ತದೆ ಜುಲೈ 2026ರ ವೇಳೆಗೆ ಈ ಯೋಜನೆಯು 115 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶವನ್ನು ಲಘು ನೀರಾವರಿ ವ್ಯಾಪ್ತಿಗೆ ತಂದಿದೆ ನೇರ ನಗದು ವರ್ಗಾವಣೆ ಮತ್ತು ಡಿಜಿಟಲ್ ಜಾರಿಯ ಮೂಲಕ ನೀಡಲಾಗುವ ಆರ್ಥಿಕ ನೆರವು ಪಾರದರ್ಶಕತೆಯನ್ನು ಹೆಚ್ಚಿಸಿದೆ ಮತ್ತು ರೈತರಿಗೆ ಕೈಗೆಟುಕುವ ವೆಚ್ಚದಲ್ಲಿ ಲಘು ನೀರಾವರಿ ಸೌಲಭ್ಯಗಳು ಸಿಗುವಂತೆ ಮಾಡಿದೆ ಹೆಚ್ಚಿನ ಇಳುವರಿ ಗಮನಾರ್ಹ ನೀರು ಉಳಿತಾಯ ಕಡಿಮೆ ಸಾಗಾಣೆ ವೆಚ್ಚ ಮತ್ತು ರೈತರ ಆದಾಯ ಹೆಚ್ಚಳವನ್ನು ಸ್ವತಂತ್ರ ಅಧ್ಯಯನಗಳು ವರದಿ ಮಾಡಿವೆ ನೀರಿನ ಪ್ರತಿಯೊಂದು ಹನಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ಪಿಡಿಎಂಸಿ ಯೋಜನೆಯು ಸಂಪನ್ಮೂಲ ಸಮರ್ಥ ಮತ್ತು ಸುಸ್ಥಿರ ಕೃಷಿಯನ್ನು ಬಲಪಡಿಸುತ್ತಿದೆ ಭಾರತದಲ್ಲಿ ಲಭ್ಯವಿರುವ ಶೇಕಡ 80ಕ್ಕಿಂತ ಹೆಚ್ಚು ಜಲಸಂಪನ್ಮೂಲವನ್ನು ಕೃಷಿ ನೀರಾವರಿಗಾಗಿ ಬಳಸಲಾಗುತ್ತದೆ ಆದಾಗ್ಯೂ ನಿವಳ ಬಿತ್ತನೆ ಪ್ರದೇಶದ ಸುಮಾರು ಶೇಕಡ 50ರಷ್ಟು ಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಆದ್ದರಿಂದ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ರಾಷ್ಟೀಯ ಆದ್ಯತೆಯಾಗಿದೆ ಕೃಷಿಯಲ್ಲಿ ನೀರಿನ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಲಘು ನೀರಾವರಿಯು ಒಂದು ಪ್ರಮುಖ ಪರಿಹಾರವಾಗಿದೆ ಏಕೆಂದರೆ ಇದು ಯಾವುದೇ ಪೋಲಿಲ್ಲದೆ ನೇರವಾಗಿ ಬೆಳೆಗಳಿಗೆ ನೀರನ್ನು ಒದಗಿಸುತ್ತದೆ ಜಮೀನಿನ ಮಟ್ಟದಲ್ಲಿ ಸಮರ್ಥ ನೀರಿನ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರವು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಇದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ ಇದು ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಯಂತಹ ಲಘು ನೀರಾವರಿ ವ್ಯವಸ್ಥೆಗಳಿಗೆ ಬೆಂಬಲ ನೀಡುತ್ತದೆ ಈ ಯೋಜನೆಯ ಅಡಿಯಲ್ಲಿ ಲಘು ನೀರಾವರಿ ವ್ಯವಸ್ಥೆಗಳನ್ನು ಅಳವಡಿಸಲು ಸರ್ಕಾರವು ಪ್ರತಿ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ಗೆ ಆರ್ಥಿಕ ನೆರವು ನೀಡುತ್ತದೆ ಸಣ್ಣ ಮತ್ತು ಅಂಚಿನ ರೈತರು ಶೇಕಡ 55ರಷ್ಟು ಹಾಗೂ ಇತರೆ ರೈತರು ಶೇಕಡ 45ರಷ್ಟು ಆರ್ಥಿಕ ನೆರವು ಪಡೆಯುತ್ತಾರೆ ಕಳೆದ 3 ವರ್ಷಗಳಲ್ಲಿ 8,123.24 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ನೆರವನ್ನಾಗಿ ಬಿಡುಗಡೆ ಮಾಡಿದೆ ಕೆಲವು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಮುಂಗಡ ಪತ್ರದಿಂದ ಹೆಚ್ಚುವರಿ ಸಬ್ಸಿಡಿಗಳನ್ನು ಸಹ ನೀಡುತ್ತವೆ ರೈತರು 7 ವರ್ಷಗಳ ನಂತರ ಅದೇ ಭೂಮಿಗೆ ಮತ್ತೆ ನೆರವು ಪಡೆಯಬಹುದು ಈ ಉಪಕ್ರಮವು ಮೂಲತಃ ಜನವರಿ 2006ರಲ್ಲಿ ಲಘು ನೀರಾವರಿಗಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಪ್ರಾರಂಭವಾಯಿತು ನಂತರ ಇದನ್ನು 2010-11ರಲ್ಲಿ ಲಘು ನೀರಾವರಿ ರಾಷ್ಟೀಯ ಮಿಷನ್ ಆಗಿ ಮೇಲ್ದರ್ಜೆಗೆ ಏರಿಸಲಾಯಿತು 2014-15ರ ಹಣಕಾಸು ವರ್ಷದಲ್ಲಿ ಇದು ಜಮೀನು ಜಲ ನಿರ್ವಹಣೆ ಘಟಕದ ಅಡಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟೀಯ ಮಿಷನ್ನ ಭಾಗವಾಯಿತು 2015-16ರಿಂದ 2021-22ರ ಹಣಕಾಸು ವರ್ಷದವರೆಗೆ ಇದನ್ನು ಅಧಿಕೃತವಾಗಿ ಪ್ರತಿ ಹನಿಗೆ ಹೆಚ್ಚು ಬೆಳೆ ಎಂದು ಹೆಸರಿಸಲಾಯಿತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಘಟಕವಾಗಿ ಜಾರಿಗೊಳಿಸಲಾಯಿತು 2022-23ರಿಂದ ಪಿಡಿಎಂಸಿ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ 2007 2008ರಲ್ಲಿ ಪ್ರಾರಂಭಿಸಲಾದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಯೋಜಿತ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಅಕ್ಟೋಬರ್ 2024ರಲ್ಲಿ ಈ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಎಂದು ಮರು ರಚಿಸಲಾಯಿತು. ಇದು 9 ಯೋಜನೆಗಳನ್ನು ಸಂಯೋಜಿಸುವ ಒಂದೇ ಸೂರಿನಾಡಿಯ ಯೋಜನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪ್ರತಿ ಹನಿಗೆ ಹೆಚ್ಚು ಬೆಳೆ, ಕೃಷಿ ಯಾಂತ್ರೀಕರಣ, ಮಣ್ಣಿನ ಆರೋಗ್ಯ ನಿರ್ವಹಣೆ, ಬೆಳೆ ವೈವಿಧೀಕರಣ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಿಗಾಗಿ ವೇಗವರ್ಧಕ ನಿಧಿಯಂತಹ ಘಟಕಗಳನ್ನು ಒಳಗೊಂಡಿದೆ. ಈ ಮರು ರಚಿಸಲಾದ ಯೋಜನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ರಾಜ್ಯ ಸರ್ಕಾರಗಳು ತಮ್ಮ ನಿರ್ದಿಷ್ಟ ಸ್ಥಳೀಯ ಕೃಷಿ ಅಗತ್ಯಗಳ ಆಧಾರದ ಮೇಲೆ ಹಣವನ್ನು ಒಂದು ಘಟಕದಿಂದ ಇನ್ನೊಂದಕ್ಕೆ ಮರು ಹಂಚಿಕೆ ಮಾಡುವ ನಮ್ಯತೆಯನ್ನು ಹೊಂದಿವೆ. ಇದು ವಾಯುಗುಣ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸುವುದು, ಬೆಳೆ ಉತ್ಪಾದಕತೆಯನ್ನು ಉತ್ತಮಗೊಳಿಸುವುದು ಮತ್ತು ಮೌಲ್ಯ ಸರಪಳಿಯ ಅಭಿವೃದ್ಧಿಯನ್ನು ಮುನ್ನಡೆಸುವಂತಹ ಹೊಸ ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. 2025-26ರ ಅವಧಿಯಲ್ಲಿ ಪಿಎಂ RKVY ಯೋಜನೆಗೆ ಒಟ್ಟು 8,957.72 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ 3,226.36 ಕೋಟಿಯನ್ನು ವಿಶೇಷವಾಗಿ PDMC ಯೋಜನೆಗೆ ಮೀಸಲು ಇಡಲಾಗಿದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಉತ್ತಮಗೊಳಿಸಲು ನಿಖರ ಜಲ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಈ ಯೋಜನೆಯು ಪೋಷಕಾಂಶಗಳ ಬಳಕೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಗೊಬ್ಬರ ಮಿಶ್ರಿತ ನೀರಾವರಿ ಫರ್ಟಿಗೇಷನ್ ಪದ್ಧತಿಯನ್ನು ಉತ್ತೇಜಿಸುತ್ತದೆ ಹಾಗೂ ನೀರಿನ ಅಭಾವ ಇರುವಂತಹ ಜೊತೆಗೆ ಅಂತರ್ಜಲ ಕುಸಿತ ಕಂಡಿರುವ ಪ್ರದೇಶಗಳಿಗೆ ಆದ್ಯತೆ ನೀಡುತ್ತದೆ. ಫರ್ಟಿಗೇಷನ್ ಎಂಬುದು ಸಸ್ಯದ ಹೆಚ್ಚಿನ ಬೇರುಗಳು ಬೆಳೆಯುವ ಪ್ರದೇಶಕ್ಕೆ ನೇರವಾಗಿ ನೀರಿನೊಂದಿಗೆ ರಸಗೊಬ್ಬರಗಳನ್ನು ಪೂರೈಸುವ ಪ್ರಕ್ರಿಯೆಯಾಗಿದೆ. ಇದಲ್ಲದೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ಲಘು ನೀರಾವರಿಯನ್ನು ಕೊಳವೆ ಬಾವಿ ನೀರಾವರಿ ಮತ್ತು ಸೌರಶಕ್ತಿ ಚಾಲಿತ ನೀರಾವರಿ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವುದನ್ನು ಬೆಂಬಲಿಸುತ್ತದೆ. ಜಲಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ಸಾಧಿಸಲು ಇದು ಸರ್ಕಾರದ ಇತರ ಕಾರ್ಯಕ್ರಮಗಳ ಜೊತೆಗೆ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಈ ಯೋಜನೆಯು ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಲಘು ನೀರಾವರಿಯ ವೈಜ್ಞಾನಿಕ ಪ್ರಗತಿಯನ್ನು ಸಹ ಉತ್ತೇಜಿಸುತ್ತದೆ. ಲಘು ನೀರಾವರಿಯು ನೀರನ್ನು ನೇರವಾಗಿ ಸಸ್ಯದ ಬೇರು ಪ್ರದೇಶಕ್ಕೆ ತಲುಪಿಸುವ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಸಾಧ್ಯವಾಗಿಸುತ್ತದೆ, ಪೋಲಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಾವರಿ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯ ಮೂಲಕ ಉತ್ತಮ ಬೆಳೆ ಬೆಳವಣಿಗೆ ಮತ್ತು ಹೆಚ್ಚಿನ ಉತ್ಪಾದಕತೆಗೆ ಬೆಂಬಲ ನೀಡುವ ಜೊತೆಗೆ ಇದು ನೀರು, ವಿದ್ಯುತ್ ಶಕ್ತಿ, ರಸಗೊಬ್ಬರ ಮತ್ತು ಮಾನವ ಶ್ರಮದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಈ ತಂತ್ರಜ್ಞಾನವು ತೋಟಗಾರಿಕಾ ಬೆಳೆಗಳ ಬೇಸಾಯವನ್ನು ಪ್ರೋತ್ಸಾಹಿಸುತ್ತದೆ, ಬೆಳೆ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿಯನ್ನು ಉತ್ಪಾದಕ ಬಳಕೆಗೆ ತರುತ್ತದೆ. ಹೂಡಿಕೆ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಆದಾಯವನ್ನು ಹೆಚ್ಚಿಸುವ ಮೂಲಕ ಲಘು ನೀರಾವರಿಯು ಸುಸ್ಥಿರ ಕೃಷಿಗೆ ಕೊಡುಗೆ ನೀಡುತ್ತದೆ, ರೈತರ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ದೀರ್ಘಕಾಲೀನ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಉತ್ತೇಜಿಸುತ್ತದೆ. ಜುಲೈ 2026ರ ಹೊತ್ತಿಗೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯು ತನ್ನ ಪ್ರಾರಂಭದಿಂದ ಇದುವರೆಗೆ 115 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಲಘು ನೀರಾವರಿ ವ್ಯಾಪ್ತಿಗೆ ತಂದಿದೆ. ಇದು ಭಾರತದ ಒಟ್ಟು ನಿವ್ವಳ ಬಿತ್ತನೆ ಪ್ರದೇಶದ ಸುಮಾರು ಶೇಕಡ 8.11%. 2025-26ರಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಗುಜರಾತ್ ಮತ್ತು ರಾಜಸ್ಥಾನಗಳು ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯಡಿಯಲ್ಲಿ ಲಘು ನೀರಾವರಿ ವ್ಯಾಪ್ತಿಗೆ ಒಳಪಟ್ಟ ಅತಿ ಹೆಚ್ಚು ಪ್ರದೇಶವನ್ನು ದಾಖಲಿಸಿವೆ. ಈ ಯೋಜನೆಯಿಂದ 130 ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ. ಫಲಾನುಭವಿಗಳಲ್ಲಿ ಶೇಕಡ 20%ರಷ್ಟು ಮಹಿಳೆಯರಾಗಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ರೈತರಾದ ಎಂಎಎಂ ಶ್ರೀನಿವಾಸ ರಾವ್ ಅವರು ರಾಜ್ಯದ ಲಘು ನೀರಾವರಿ ಯೋಜನೆ ಮತ್ತು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡರು. ಅವರು ಸಾಂಪ್ರದಾಯಿಕ ಹರಿವು ನೀರಾವರಿ ಪದ್ಧತಿಯ ಬದಲಿಗೆ ತಮ್ಮ 2 ಎಕರೆ ನಿಂಬೆ ಹಣ್ಣಿನ ತೋಟದಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡರು. ಹೊಸ ವ್ಯವಸ್ಥೆಯು ಗೊಬ್ಬರ ಮಿಶ್ರಿತ ನೀರಾವರಿ ಮೂಲಕ ನೀರು ಮತ್ತು ಪೋಷಕಾಂಶಗಳ ನಿಖರ ಪೂರೈಕೆಯನ್ನು ಖಚಿತಪಡಿಸಿತು. ಪರಿಣಾಮವಾಗಿ ಇಳುವರಿಯು ಎಕರೆಗೆ 90 ಕ್ವಿಂಟಾಲ್ನಿಂದ 105 ಕ್ವಿಂಟಾಲ್ಗೆ ಹೆಚ್ಚಾಯಿತು. ಸಾಗಾಣೆ ವೆಚ್ಚವು 3 ಲಕ್ಷ ರೂಪಾಯಿಯಿಂದ 2.4 ಲಕ್ಷ ರೂಪಾಯಿಗೆ ಕಡಿಮೆಯಾಯಿತು. ಸ್ಥಿರ ಮಾರುಕಟ್ಟೆ ಬೆಂಬಲದೊಂದಿಗೆ ಅವರ ನಿವ್ವಳ ಆದಾಯವು 1.5 ಲಕ್ಷ ರೂಪಾಯಿನಿಂದ 2.5 ಲಕ್ಷ ರೂಪಾಯಿಗೆ ಏರಿಕೆಯಾಯಿತು. ಅವರು 1.35 ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯವನ್ನು ಗಳಿಸಿದರು. ಇದು ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಲಘು ನೀರಾವರಿಯ ಪ್ರಯೋಜನಗಳನ್ನು ಪ್ರದರ್ಶಿಸುತ್ತದೆ. ನೀರಿನ ಸಮರ್ಥ ಬಳಕೆಯನ್ನು ಮತ್ತಷ್ಟು ಉತ್ತೇಜಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸರ್ಕಾರವು ಪಿಡಿಎಂಸಿ ಯೋಜನೆಯಡಿಯಲ್ಲಿ ಹೊಸ ನಮ್ಯತೆಗಳನ್ನು ಪರಿಚಯಿಸಿದೆ. ಈ ಉಪಕ್ರಮವು ಇತರ ಮಧ್ಯಸ್ಥಿಕೆಗಳು ಘಟಕದ ಅಡಿಯಲ್ಲಿ ದೊಡ್ಡ ನೀರು ಸಂಗ್ರಹಣಾ ತೊಟ್ಟಿಗಳು ಅಥವಾ ಕೃಷಿ ಹೊಂಡಗಳ ನಿರ್ಮಾಣ ಮತ್ತು ನೀರು ಕೊಯ್ಲು ವ್ಯವಸ್ಥೆಗಳಂತಹ ಅತಿ ಸಣ್ಣ ಮಟ್ಟದ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣಾ ಚಟುವಟಿಕೆಗಳನ್ನು ಕೈಗೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಧಿಕಾರ ನೀಡುತ್ತದೆ. ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ವ್ಯವಸ್ಥೆಗಳನ್ನು ವೈಯಕ್ತಿಕ ಮತ್ತು ಸಮುದಾಯ ಬಳಕೆಗಳು ಎರಡಕ್ಕೂ ಅಭಿವೃದ್ಧಿಪಡಿಸಬಹುದಾಗಿರುವುದರಿಂದ

ಇವು ಲಘು ನೀರಾವರಿಗೆ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತವೆ. ಅತ್ಯಂತ ಪ್ರಮುಖವಾಗಿ ಪರಿಷ್ಕೃತ ಮಾರ್ಗಸೂಚಿಗಳು ಈ ಸಂರಕ್ಷಣಾ ಯೋಜನೆಗಳಾಗಿದ್ದ ಹಿಂದಿನ ನಿಧಿ ಮಿತಿಗಳನ್ನು ರದ್ದುಗೊಳಿಸಿವೆ. ಈ ಮೊದಲು ಇಂತಹ ಚಟುವಟಿಕೆಗಳಿಗಾಗಿ ಹಣವನ್ನು ಸಾಮಾನ್ಯ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಟ್ಟು ಅನುದಾನದ ಗರಿಷ್ಠ ಶೇಕಡಾ 20%ಕ್ಕೆ ಕಟ್ಟುನಿಟ್ಟಾಗಿ ಸೀಮಿತಗೊಳಿಸಲಾಗಿತ್ತು. ಈ ಮಿತಿಯು ಈಶಾನ್ಯ ರಾಜ್ಯಗಳು, ಹಿಮಾಲಯನ್ ರಾಜ್ಯ ಮತ್ತು ಜಮ್ಮು ಹಾಗೂ ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಶೇಕಡಾ 40%ರಷ್ಟಿತ್ತು. ಈಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಂಪೂರ್ಣವಾಗಿ ತಮ್ಮ ನಿರ್ದಿಷ್ಟ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಈ ಮಿತಿಗಳನ್ನು ಮೀರಿ ಅನುದಾನ ಬಳಸಿಕೊಳ್ಳುವ ನಮ್ಯತೆಯನ್ನು ಹೊಂದಿವೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಡಿಯಲ್ಲಿ ಎರಡು ಪ್ರಮುಖ ಲಘು ನೀರಾವರಿ ವ್ಯವಸ್ಥೆಗಳು ಇವೆ. ಹನಿ ನೀರಾವರಿ ತಂತ್ರಜ್ಞಾನವು ಪಾರ್ಶ್ವ ಕೊಳವೆಗೆ ಲ್ಯಾಟ್ರಲ್ ಟ್ಯೂಬ್ ಅಳವಡಿಸಲಾದ ಅಥವಾ ಕೊಳವೆಯ ಒಳಗೆ ಜೋಡಿಸಲಾದ ನೀರು ಹೊರಸೂಸುವ ಸಾಧನಗಳ ಮೂಲಕ ಸಸ್ಯದ ಬೇರು ಪ್ರದೇಶಕ್ಕೆ ನೀರುಣಿಸುವುದನ್ನು ಒಳಗೊಂಡಿರುತ್ತದೆ. ಸರಳವಾಗಿ ಹೇಳುವುದಾದರೆ ಸಣ್ಣ ಕೊಳವೆಗಳು ಅಥವಾ ಟ್ಯೂಬ್ಗಳಲ್ಲಿ ಅಳವಡಿಸಲಾದ ಸಣ್ಣ ನೀರು ಹೊರಸೂಸುವ ಸಾಧನಗಳ ಮೂಲಕ ಬೆಳೆಗಳ ಬೇರುಗಳಿಗೆ ನೇರವಾಗಿ ಮತ್ತು ನಿಧಾನವಾಗಿ ನೀರನ್ನು ಒದಗಿಸುವ ಪದ್ಧತಿಯೇ ಹನಿ ನೀರಾವರಿ. ಇದು ಸಸ್ಯದ ಸುತ್ತಲಿನ ಅಗತ್ಯ ಪ್ರದೇಶಕ್ಕೆ ಮಾತ್ರ ನೀರು ಸಿಗುವಂತೆ ಮಾಡುತ್ತದೆ. ಇದರಿಂದ ಪೋಲಾಗುವುದು ಕಡಿಮೆಯಾಗುತ್ತದೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಸಸ್ಯ ಇರುವ ಪ್ರತಿಯೊಂದು ಸ್ಥಳದಲ್ಲೂ ಕೊಳವೆಯ ಉದ್ದಕ್ಕೂ ಜೋಡಿಸಲಾದ ಸಣ್ಣ ಡ್ರಿಪ್ಪರ್ಗಳ ಮೂಲಕ ಪ್ರತಿಯೊಂದು ಸಸ್ಯಕ್ಕೂ ನೀರು ನೀಡಲಾಗುತ್ತದೆ. ಇದು ಅಸಮಾನ ಅಂತರವನ್ನು ಹೊಂದಿರುವ ಬೆಳೆಗಳಿಗೆ ಸೂಕ್ತವಾಗಿದೆ. ಕೊಳವೆಯೊಳಗೆ ನಿಗದಿತ ಅಂತರದಲ್ಲಿ ನಿರ್ಮಿಸಲಾದ ಡ್ರಿಪ್ಪರ್ಗಳಿಂದ ನೀರು ಹೊರಬರುತ್ತದೆ. ಈ ವ್ಯವಸ್ಥೆಯಲ್ಲಿ ಎಲ್ಲಾ ಸಸ್ಯಗಳು ಸಮಾನವಾಗಿ ನೀರನ್ನು ಪಡೆಯುತ್ತವೆ. ಸಿಂಪಡಣೆ ಅಥವಾ ಸ್ಪ್ರಿಂಕ್ಲರ್ ನೀರಾವರಿಯಲ್ಲಿ ಕೊಳವೆಗಳ ಜಾಲಕ್ಕೆ ಸಂಪರ್ಕಗೊಂಡಿರುವ ನಾಜಲ್ಗಳ ಒತ್ತಡದ ಮೂಲಕ ನೀರನ್ನು ಗಾಳಿಯಲ್ಲಿ ಸಿಂಪಡಿಸಲಾಗುತ್ತದೆ. ಈ ವ್ಯವಸ್ಥೆಯು ಮಳೆಯ ಅನುಭವವನ್ನು ಸೃಷ್ಟಿಸುತ್ತದೆ ಮತ್ತು ಬೆಳೆಗಳಿಗೆ ಸಮಾನವಾಗಿ ನೀರನ್ನು ಒದಗಿಸುತ್ತದೆ. ಸಸ್ಯಗಳ ಸಾಂದ್ರತೆಯು ಅತ್ಯಂತ ಹೆಚ್ಚಾಗಿರುವ ಬೆಳೆಗಳಿಗೆ ನೀರುಣಿಸಲು ಸಿಂಪಡಣೆ ನೀರಾವರಿ ವ್ಯವಸ್ಥೆಯು ಸೂಕ್ತವಾಗಿದೆ. ಧಾನ್ಯಗಳು, ಬೇಳೆಕಾಳು, ಬೀಜಗಳು, ಸಾಂಬಾರ ಪದಾರ್ಥಗಳು ಮತ್ತು ಹೊಲದ ಬೆಳೆಗಳಿಗೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಪೋರ್ಟೇಬಲ್ ಸಿಂಪಡಕಗಳ ವ್ಯವಸ್ಥೆಯಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಮುಖ್ಯ ಮತ್ತು ಉಪಮುಖ್ಯ ಕೊಳವೆಗಳನ್ನು ಜಮೀನಿನ ವಿವಿಧ ಭಾಗಗಳಿಗೆ ಸ್ಥಳಾಂತರಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ತಕ್ಕಂತೆ ನೀರಾವರಿ ಮಾಡಲು ಅವಕಾಶ ನೀಡುತ್ತದೆ. ಇವುಗಳನ್ನು ಸಮತಟ್ಟಾದ ಭೂಮಿ ಹಾಗೂ ಏರಿಳಿತದ ಭೂಪ್ರದೇಶಗಳು ಎರಡರಲ್ಲೂ ಬಳಸಬಹುದು. ಮೈಕ್ರೋ ಸಿಂಪಡಕಗಳು ಕಡಿಮೆ ವ್ಯಾಪ್ತಿಯ ಸಿಂಪಡಕಗಳಾಗಿವೆ. ಇವುಗಳನ್ನು ಹೆಚ್ಚಾಗಿ ಎಲೆಗಳ ತರಕಾರಿ, ನರ್ಸರಿ ಮತ್ತು ಸಸಿಗಳನ್ನು ಗಟ್ಟಿ ಮಾಡಲು ನೀರುಣಿಸಲು ಬಳಸಲಾಗುತ್ತದೆ. ನೀರಾವರಿ ಒದಗಿಸುವುದರ ಜೊತೆಗೆ ಮೈಕ್ರೋ ಸಿಂಪಡಕವು ಸಸ್ಯದ ಸುತ್ತಲಿನ ಸೂಕ್ಷ್ಮ ವಾತಾವರಣದ ಸ್ಥಿತಿಗತಿಗಳನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಮಿನಿ ಸಿಂಪಡಕಗಳನ್ನು ಸಾಂದ್ರವಾಗಿ ಬೆಳೆಯುವ ಬೆಳೆಗಳಾದಂಥ ಶೇಂಗಾ, ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಕಡಿಮೆ ಎತ್ತರದ ಮೇವಿನ ಬೆಳೆಗಳು ಇತ್ಯಾದಿಗಳಿಗೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಮಿನಿ ಸಿಂಪಡಕಗಳು ಹಿಮದಿಂದ ರಕ್ಷಣೆ ನೀಡಲು ಸಹ ಸೂಕ್ತವಾಗಿವೆ. ಇವುಗಳ ವ್ಯಾಪ್ತಿಯು ಮೈಕ್ರೋ ಸಿಂಪಡಕಗಳಿಗಿಂತ ಹೆಚ್ಚಿರುತ್ತದೆ. ಅರೆ ಶಾಶ್ವತ ಸಿಂಪಡಕಗಳು ಮುಖ್ಯ ಮತ್ತು ಪಾರ್ಶ್ವ ಕೊಳವೆಗಳನ್ನು ಭೂಮಿಯ ಅಡಿಯಲ್ಲಿ ಶಾಶ್ವತವಾಗಿ ಅಳವಡಿಸಲಾಗಿರುತ್ತದೆ. ರೈಸರ್ ಕೊಳವೆಗಳಿಗೆ ಸಂಪರ್ಕಗೊಂಡಿರುವ ಸಿಂಪಡಕ ನಾಜಲ್ಗಳನ್ನು ವಿವಿಧ ಸ್ಥಳಗಳಿಗೆ ಸಾಗಿಸಬಹುದು. ಇದು ಬೆಳೆಯ ನೀರಿನ ಅಗತ್ಯಕ್ಕೆ ಅನುಗುಣವಾಗಿ ಜಮೀನಿನ ವಿವಿಧ ಭಾಗಗಳಿಗೆ ನೀರಾವರಿ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಈ ಸಿಂಪಡಕಗಳು ಗಂಟೆಗೆ 10,000 ಲೀಟರ್ನಿಂದ 32,000 ಲೀಟರ್ನವರೆಗಿನ ನೀರನ್ನು ಹೊರಚೆಲ್ಲಲು ಸಾಮರ್ಥ್ಯವನ್ನು ಹೊಂದಿದ್ದು 24 ಮೀಟರ್ನಿಂದ 36 ಮೀಟರ್ವರೆಗೆ ನೀರನ್ನು ಚಿಮ್ಮಿಸುವ ವ್ಯಾಪ್ತಿಯನ್ನು ಹೊಂದಿರುತ್ತವೆ. ಇವುಗಳನ್ನು ನಿರ್ವಹಿಸಲು ಅಧಿಕ ಒತ್ತಡ ಮತ್ತು ಹೆಚ್ಚಿನ ನೀರು ಪೂರೈಸುವ ಕೊಳವೆ ಮತ್ತು ಪಂಪ್ಗಳ ಅಗತ್ಯ ಇರುತ್ತದೆ. ಕಡಿಮೆ ಸಮಯದಲ್ಲಿ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಬೆಳೆಗಳಿಗೆ ನೀರುಣಿಸಲು ಇವುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಪ್ರತಿ ಹನಿಗೆ ಹೆಚ್ಚು ಬೆಳೆ ಯೋಜನೆಯನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಜಾರಿಗೊಳಿಸುತ್ತಿರುವುದರಿಂದ ಇದು ಈ ಯೋಜನೆಯ ಸಮಗ್ರ ಸಾಂಸ್ಥಿಕ ಸಂರಚನೆಯನ್ನು ಅಳವಡಿಸಿಕೊಂಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಸ್ಟೀವರ್ಡ್ ಶಿಪ್ ಕೌನ್ಸಿಲ್ ಮಾರ್ಗದರ್ಶನ ಮತ್ತು ಯೋಜನೆಗಾಗಿ ಆಯಕಟ್ಟಿನ ಮಾರ್ಗಸೂಚಿಯನ್ನು ಒದಗಿಸುತ್ತದೆ. ರಾಜ್ಯ ಮಟ್ಟದಲ್ಲಿ ಈ ಚೌಕಟ್ಟು 3 ಹಂತಗಳ ಸಂರಚನೆಯ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಉನ್ನತ ಹಂತದಲ್ಲಿ ರಾಜ್ಯ ಮಟ್ಟದ ಮಂಜೂರಾತಿ ಸಮಿತಿ ವಿದ್ಯುತ್ ಶಕ್ತಿ ಉಳಿತಾಯ ಶೇಕಡಾ 30%-40%, ಕೂಲಿ ವೆಚ್ಚದ ಕಡಿತ ಮತ್ತು ಶೇಕಡಾ 11%-19% ರಸಗೊಬ್ಬರ ಉಳಿತಾಯವನ್ನು ವರದಿ ಮಾಡಿದೆ. ಬೆಳೆ ಇಳುವರಿಯಲ್ಲಿ ಶೇಕಡಾ 20%-38%ರಷ್ಟು ಹೆಚ್ಚಳವಾಗಿರುವುದು ಸಹ ವರದಿಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ.
1: ಕೇಳುಗರಿಗೆಲ್ಲ ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಕಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ್ರು ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಖುಷಿಯ ಹಾಗೂ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಖುಷಿ ಅಂತ ಯೋಚನೆ ಮಾಡ್ತಿರ್ತೀರಿ? ಖುಷಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯವಾದ ಅತಿಥಿಯವರು ಭಾಗವಹಿಸಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಅವರ ವಿಚಾರ ಕೇಳಿದ್ರು ಕೂಡ ನಿಮ್ಗೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದೀವಿ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವ್ರು ಯಾರಂತ ಹೇಳಿದ್ರೆ, ಅವರೇ ನಮ್ಮ ಶಿಲ್ಪಾ ಕೆಎಸ್. ಯಾರು ಈ ಶಿಲ್ಪಾ ಕೆಎಸ್ ಅಂತ ಯೋಚನೆ ಮಾಡ್ತಿರ್ತೀರಿ? ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಂತಹ, ದೇಶದ ಹಿರಿಮೆಯನ್ನ ಎತ್ತಿಡಿದಂತಹ ಮೈಸೂರಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಶಿಲ್ಪಾ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಬಹಳ ಸಂತೋಷ ಆಗ್ತಿದೆ ಶಿಲ್ಪಾ ಅವ್ರನ್ನ ಭೇಟಿ ಮಾಡ್ತಿರೋದು, ಅವ್ರ ಜೊತೆ ಮಾತಾಡ್ತಾ ಇರೋದು.
3: ನಮಗೂ ಖುಷಿನೇ ಆಗ್ತಿದೆ.
2: ಆದ್ರೆ ನೀವು ನಮ್ಮ ಮೈಸೂರು ಜಿಲ್ಲೆಯವರು ಅಂತ ಹೇಳಿ ಇನ್ನು ಬಹಳ ಸಂತೋಷ ನಮಗೆ. ಶಿಲ್ಪಾ ಅವರಿಗೆ ಜಗತ್ ಪ್ರಸಿದ್ಧಿ ಆಗಿದ್ದಾರೆ. ಯಾಕೆ ಎಲ್ಲರೂ ಗೊತ್ತಾಗಿದೆ, ಅವರು ಒಂದು ಕಾಮನ್ವೆಲ್ತ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಲ್ವಾ? ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ.
3: ಹೌದು,
2: ನಾವೆಷ್ಟು ಸುಲಭವಾಗಿ ಮಾತಾಡ್ತಾ ಇರ್ತೀವಿ, ಈಗ ಸುಲಭವಾಗಿ ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ, ಓ ಅಚೀವ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿ. ಆ ಅಚೀವ್ಮೆಂಟ್ ಅಲ್ಲಿ ಹಿಂದೆ ಇರುವಂತಹ ಪರಿಶ್ರಮ ಅದು ಶಿಲ್ಪ ಅವ್ರಿಗೆ ಮಾತ್ರ ಗೊತ್ತು. ಹೌದಾ?
3: ಹೌದು, ಖಂಡಿತ.
2: ಶಿಲ್ಪ ಅವ್ರು ಯಾವ ಊರು?
3: ನಮ್ದು ಊರು ಕಂಚುಗಾರ ಕೊಪ್ಪಲು, ಕೆಆರ್ ನಗರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್.
2: ಓಕೆ, ಪಕ್ಕದ ಊರಿನವರೇ ಕೂಡ ನೀವು? ಹೌದಾ?
3: ಹೌದು.
2: ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವಾಗ ಎಲ್ಲಿ ಆಗಿದ್ದು ಹೇಳಬಹುದಾ?
3: ಹಾ ಸರ್, 1-7 ನನ್ನ ಊರೇ ಕಂಚುಗಾರ ಕೊಪ್ಪಲಲ್ಲಿ ಮಾಡಿದ್ದು. 8-2 ನಮ್ಮೂರ್ ಪಕ್ಕ ಕಿಸ್ತೂರ್ ಕೊಪ್ಪಲು ಅಂತ ಹಳ್ಳಿಲೇ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ಅನಂತರ ಡಿಎಡ್ ಮೈಸೂರಿಗೆ ಜಾಯಿನ್ ಆದೆ ನಾನು, ಇಂದ್ರ ಡಿಎಡ್ ಕಾಲೇಜ್. ಅದಾನಂತರ ಡಿಗ್ರಿ ತಗೊಂಡೆ, ಡಿಗ್ರಿ ಆದ್ಮೇಲೆ ಬಿ ಎಡ್ ಮಾಡಿದೆ.
2: ಡಿಗ್ರಿ ಎಲ್ಲಿ ಮಾಡಿದ್ರಿ?
3: ನಾನು ರೆಗ್ಯುಲರ್ ಫಸ್ಟ್ ಕೆಆರ್ ನಗರದಲ್ಲೇ ಮಾಡಿದೆ 1 ಆಮೇಲೆ ಬೇಡ ಅಂತ ಕರೆಸ್ಪಾಂಡೆನ್ಸ್ ತಗೊಂಡೆ.
2: ಕೆಎಸ್ವೈ
3: ನಲ್ಲಿ ಮಾಡಿದ್ದು. ನಂತರ ಬಿ ಎಡ್ ಶಾರದ ವಿಲಾಸ್ ಅಲ್ಲಿ ಮಾಡಿದ್ದು ಸರ್ ನಾನು. ಅದಾದ ನಂತರ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು.
2: ಎಲ್ಲಿ ಶುರು ಮಾಡಿದ್ರಿ ವರ್ಕು?
3: ವರ್ಕ್ ಫಸ್ಟ್ ನನ್ನ ಅನ್ನೂರಲ್ಲೇ ಮಾಡಿದ್ ನಾನು. ಸ್ಕೂಲಲ್ಲೇ ಮಾಡಿದ್ದು. ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹೇಳಿ ಟೀಚ್ ಮಾಡಿ ಅಂದ್ರೆ ಸ್ವಲ್ಪ ರಜಾ ಇತ್ತು. ಫಸ್ಟ್ ನನ್ನ ಊರಲ್ಲಿ ನಾನು ಓದಿದ್ದ ಶಾಲೆಯಲ್ಲೇ ಫಸ್ಟ್ ಶುರು ಮಾಡಿದ್ದು. ಖುಷಿ ಇದೆ ಅದು ಅಂತರ.
2: ಓದಿದ ಶಾಲೆಯಲ್ಲೇ ಕೂಡ ನೀವು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಒಂದು ಒಳ್ಳೆಯ ಹೊಸ ಅನುಭವ ಅಲ್ವಾ?
3: ಓಕೆ,
2: ಈಗ ತಾವು ಒಂದು ಕಾಲನ್ನ ಕಳ್ಕೊಂಡಿದ್ರಿ ಅಂತ ಕಾಣುತ್ತೆ, ಯಾವ ವಯಸ್ಸಿನಲ್ಲಿ ಕಳ್ಕೊಂಡ್ರಿ, ಹೇಗಾಯ್ತು ಈ ವಿಚಾರ?
3: ಅದು ಅಂದ್ರೆ 3-4 ಇದ್ರಲ್ಲಿ ಒಂದು ಮದುವೆ, ನಮ್ ರಿಲೇಟಿವ್ಸ್ ಮದುವೆ ಇತ್ತು. ಆ ಮದುವೆ ಕರ್ಕೊಂಡು ಹೋಗಿದ್ರು ಮನೆ ಫ್ಯಾಮಿಲಿ, ನಮ್ದು ಫ್ಯಾಮಿಲಿ ಮತ್ತೆ ಚುಂಚುನಕಟ್ಟೆ. ಅಲ್ಲಿ ಕರ್ಕೊಂಡೋದಾಗ ಮದುವೆ ಎಲ್ಲ ಮುಗ್ದಿ ನಂತರ ಊರಿಗೆ ಬರ್ಬೇಕಾಗಿತ್ತು. ಬರುವ ಟೈಮಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಬರ್ತಾ ಇದ್ದೋ, ಹಾಗೆ ನಾನು ನನ್ನ ಅಕ್ಕ ಐಸ್ ಕ್ರೀಮ್ ತಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ಅವಾಗೆಲ್ಲ ಲಂಗ ಬ್ಲೌಸ್ ಜಾಸ್ತಿ ಉದ್ದ ಇತ್ತು, ಫಾಸ್ಟ್ ಆಗಿ ಓಡ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದಿದ್ದು. ಆ ಕಡೆಯಿಂದ ಲಾರಿ ಬಂದು ಅಕ್ಕ ಮುಂದೆ ಆದ್ರೂ ನಾನ್ ಸಿಕ್ಕಾಕೊಂಡೆ.
2: ಅಕ್ಕನಿಗೇನು ಆಗ್ಲಿಲ್ಲ?
3: ಅಕ್ಕಂಗೇನು ಆಗ್ಲಿಲ್ಲ ನನಗೆ. ಅದು ಕಾಲ
2: 3.5
3: ಹೌದು.
2: ಓಕೆ, ಆ 3.5 ತಮ್ಗೆ ಈ ಘಟನೆ ಆದ ನಂತರ ಮನೆಯವರ ಪರಿಸ್ಥಿತಿ ಹೇಗಿತ್ತು? ಹಾಗೆ ತಾವು ಬಹಳಷ್ಟು ಕನಸುಗಳನ್ನ, 3 ಅಂದ್ರೆ ಏನ್ ನಿಮ್ಗೆ ಅಂತ ಗೊತ್ತೇ ಇಲ್ಲ ಏನ್ ವಿಚಾರ ಅಂತ ಹೇಳಿ, ಅವನು ಕೂಡ ಆಘಾತಗಳಾಗಿರುತ್ತೆ ಅಲ್ವಾ?
3: ಖಂಡಿತ. ಯಾಕಂತಂದ್ರೆ ಫ್ಯಾಮಿಲಿ ಅಂದ್ರೆ ಯಾರು ಈ ತರ ನೋಡಿರೋದಿಲ್ಲ. ಅದು ಒಂದು ಹೆಣ್ಮಗಳು ಅಂತ ಅಂದಾಗ ಇನ್ನೂ ಒಂಥರ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಅದು ಅಪ್ಪ ಅಮ್ಮದಿರಿಗೆ ನುಂಗಲಾರದು ತುತ್ತು. ಅದು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಹಿಂಗಾಗೋಯ್ತು ಮತ್ತೆ ಏನ್ ಮಾಡುದು, ಮತ್ತೆ ಅಷ್ಟು ಸ್ಪೆಸಿಲಿಟೀಸ್ ಇವಾಗಿರೋ ಟೆಕ್ನಾಲಜಿ ಅವಾಗ ಇರ್ಲಿಲ್ಲ ಸರ್. ಹಾಗಾಗಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬೈ ಚಾನ್ಸ್ ಈಗಿನ ಟೆಕ್ನಾಲಜಿ ಇದ್ರೆ ನನಗೆ ಒಂದ್ ಸ್ವಲ್ಪ ಕಾಲು ಏನಾದ್ರೂ ಸ್ವಲ್ಪ ಏರುಪೇರಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅವಾಗ ಅಲ್ಲಿಂದ ಹಾಸ್ಪಿಟಲ್ ಮೈಸೂರು ಕಲ್ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿರು ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅವಾಗ ಏನಂದ್ರೆ ನಂದು ಬರೀ ಫೀಟ್ ಮಾತ್ರ ಹೋಗಿತ್ತು. ಅವಾಗ ಚಿಕ್ಕ ಮೂಳೆ ಅಲ್ವಾ, ಸ್ವಲ್ಪ ಲಾರಿ ಮೇಲೆ ಹರಿದ್ರಿಂದ ಮುಂದೆ ಎಫೆಕ್ಟ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತಿರುಕೊಳ್ಳುತ್ತೆ ಅಂತ ಮಂಡಿನ ಮೇಲ್ ಕಟ್ ಮಾಡಿದ್ರು. ಟೆಕ್ನಾಲಜಿ ಒಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಆಗ್ತಿತ್ತು, ಮಂಡಿಯಿಂದ ಕೆಳಗಡೆ ಏನಾದ್ರು ಮಾಡ್ಬೋದಿತ್ತು. ಅವಾಗಾಯ್ತು. ಮತ್ತೆ ಅದಾದ್ಮೇಲೆ ಅವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾಟ್ ಎ ಈಸಿ. ನನಗೆ ಆ ವಯಸ್ಸಲ್ಲಿ ಏನಿಗೆ ಗೊತ್ತಿಲ್ಲ, ಹುಡುಗಾಟ ನಮ್ದು. ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅವಾಗೆಲ್ಲ ಇನ್ನು ಆತರ ಫೂಟ್ಗಳ ಅವ್ದು ಏನು ಇರ್ಲಿಲ್ಲ.
2: ಯಾವ ವರ್ಷದಲ್ಲಿ ಅಂತ ಹೇಳ್ಬೋದಾ? 93-94 ಅಲ್ಲಿ
3: ಇರ್ಬೋದು. ಆ ಸಮಯದಲ್ಲಿ ಅವರೇ ಎತ್ಕೊಂಡು ಹೋಗೋದು, ಕರ್ಕೊಬರೋದು ಸ್ಕೂಲಿಗೆ, ಅಂಗನವಾಡಿಗಳಿಗಾಗಿರ್ಬೋದು ಕರ್ಕೊಂಡೋಗೋದು, ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅದನ್ನ ಹೇಳಕ್ ಆಗೋದಿಲ್ಲ ನನಗೆ.
2: ಎಷ್ಟು ಜನ ಮಕ್ಕಳು?
3: ಇಬ್ರು, ಅಕ್ಕ ಮತ್ತೆ ನಾನು.
2: ಅಕ್ಕ ಏನ್ ಮಾಡ್ತಾರೆ ಈಗ?
3: ಅಕ್ಕ ಅವ್ರು ಮದ್ವೆ ಆಗಿದ್ದಾರೆ.
2: ಅಪ್ಪ ಅಮ್ಮ?
3: ಅಪ್ಪ ಅಮ್ಮ, ಅಪ್ಪ ವ್ಯವಸಾಯ, ಅಮ್ಮ ಮನೆ ಕೆಲಸ.
2: ಏನ್ ಹೆಸರು ಹೇಳ್ಬಿಡಿ.
3: ಅಪ್ಪನ ಹೆಸರು ಕೆ ಜಿ ಶೈಲ ಅಂತ, ಅಮ್ಮನ ಹೆಸರು ಶಾಂತ.
2: ಶಾಂತ, ಓಕೆ. ಈಗ ನಿಮ್ಗೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ, ಎಜುಕೇಶನ್ ಏನ್ ಸಮಸ್ಯೆ ಆಗ್ಲಿಲ್ವಾ?
3: ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
2: ಓಕೆ, ಅಥ್ಲೆಟಿಕ್ ಬರಬೇಕು ಅನ್ನೋ ಕನ್ಸು ಯಾವಾಗ ಹುಟ್ಕೋತು? ಅಂದ್ರೆ ಇಂಥದ್ದೇ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಏನಾರಿತ್ತ?
3: ಸರ್ ಇಂಥದ್ದೆ ಅಂತಲ್ಲ, ಒಟ್ನಲ್ಲಿ ನನ್ಗೆ ಆಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾವ್ದಾದ್ರೂ ಸರಿ, ನನಗೆ ಕ್ರೀಡೆಲಿ ಇದೇ ಪರ್ಟಿಕ್ಯುಲರ್ ಆಗಿ ಆಡ್ಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಯಾವ್ದು ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಇತ್ತು ಅಷ್ಟೇ.
2: 29 ವರ್ಷದಲ್ಲಿ ತಾವು ಈ ಅಥ್ಲೆಟ್ ಅನ್ನ ಅಂದ್ರೆ ಈ ಸ್ಪೋರ್ಟ್ಸ್ ನ ಆಯ್ಕೆ ಮಾಡ್ಕೋತೀರಿ, ಆಡ್ತೀರಿ, ಬಹಳ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ಅಂತರ ಏನ್ ಬೇಕಾಗಿಲ್ಲ ಅಲ್ವಾ? ವರ್ಷಗಳು ಬಹಳ ಕಡಿಮೆ ಸಮಯದಲ್ಲಿ ಕೂಡ ಒಳ್ಳೆಯ ಒಂದು ಮೆಡಲ್ ಅನ್ನ ಮಾಡ್ಕೊಂಡಿದ್ರೆ. ಬರೀ ಇದು ಕಾಮನ್ವೆಲ್ತ್ ಬಗ್ಗೆ ನಾವು ಮಾತ್ರ ಮಾತಾಡ್ತಿದ್ವಿ, ಯಾಕಂದ್ರೆ ಕಾಮನ್ವೆಲ್ತ್ ನಮ್ಮ ಮುಂದೆ ಕಾಣ್ತಾ ಇದೆ, ಇದು ಕಾಣ್ತಿದೆ. ಅದು ಹಿಂದೆ ಕೂಡ ನೀವು ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಭಾಗವಹಿಸಿ ಮೆಡಲ್ ಕೂಡ ಮಾಡಿದ್ರಿ, ಹೌದಾ?
3: ನಾನು ಯೋಚನೆ ಮಾಡಿದೆ ಯಾವ್ದು ಸೂಟ್ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ. ನಾನು ಅವಾಗ ಅಥ್ಲೆಟಿಕ್ ಬಂದೆ 2023 ಇಲ್ಲಿ ಸರ್.
2: ಓಕೆ,
3: ಅವಾಗ ಓಕೆ ಅಂತ ಅನ್ಕೊಂಡೆ. ಅವಾಗ್ಲಿಂದ ನನ್ನ ಕೆರಿಯರ್, ಅಥ್ಲೆಟಿಕ್ ಕೆರಿಯರ್ ಶುರುವಾಗಿದ್ದು
2: 23 ಈಗ 26, ಮೂರೇ ವರ್ಷ.
3: ಹೌದು,
2: ಸ್ಪೋರ್ಟ್ಸ್ ಬಂದಿದ್ದು ಮೋಸ್ಟ್ಲಿ ನೀವು 2019 ಸ್ಪೋರ್ಟ್ಸ್ ಬರ್ತೀರಿ, 2023 ಅಥ್ಲೆಟಿಕ್ ಬರ್ತೀರಿ. ಮೂರೇ ವರ್ಷದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಮೋಸ್ಟ್ಲಿ ಇನ್ ಮೂರು ವರ್ಷ ಹೆಚ್ಚಿಗೆ ಸಿಕ್ಕಿದ್ರೆ ಮೋಸ್ಟ್ಲಿ ನೀವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ತಿದ್ರು ಏನೋ? ಇನ್ನು ಅವಕಾಶ ಖಂಡಿತ ಇದೆ ಅಲ್ವಾ? ಇನ್ನು ಖಂಡಿತ ಅವಕಾಶ ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಎಲ್ಲ ಸಾಮರ್ಥ್ಯ ತಮಗಿದೆ. ಯಾಕೆಂದ್ರೆ ಈಗಾಗಲೇ ನನ್ನ ಪ್ರಕಾರ ಒಂದು ಸ್ವಲ್ಪದ್ರಲ್ಲಿ ನಿಮಗೆ ಕಂಚ್ ಬಂದಿದೆ, ಇಲ್ಲ ಅಂದ್ರೆ ಸ್ವಲ್ಪ ಇನ್ ಸ್ವಲ್ಪ ಪುಷ್ ಮಾಡಿದ್ರೆ ಸಿಲ್ವರ್ ಖಂಡಿತ ಬರ್ತಿತ್ತು. ಅದೇ ಸ್ವಲ್ಪ ಗೋಲ್ಡ್ ಇನ್ ಸ್ವಲ್ಪ ಜಾಸ್ತಿ ಎಫರ್ಟ್
3: ಹಾಕಬೇಕು, ಹೌದಾ? ಹೌದು.
2: ಓಕೆ, ಅಂದ್ರೆ ಎಲ್ಲಾ ಮೆಡಲ್ ಗಳು ಕೂಡ ಒಂದೇ. ಈಗ ಬೇರೆ ರೆಗ್ಯುಲರ್ ಮೆಡಲ್ ಕೊಡೋದು ಇದೇನೆ, ಪ್ಯಾರಾ ಅಥ್ಲೆಟಿಕ್ ಕೊಡೋದು ಇದೆ, ಹೌದೇನಾ?
3: ಹೌದು, ಇದು ಕಾಮನ್ವೆಲ್ತ್ ಅಲ್ಲಿ ಇಬ್ಬರಿಗೂ ಕಂಬೈಂಡ್ ಸರ್
2: ಅಲ್ವಾ? ಕಂಬೈಂಡ್ ಇರುತ್ತೆ, ಕರೆಕ್ಟ್. ಅಲ್ಲಿ ಮೆಡಲ್ ಗಳಲ್ಲಿ ವ್ಯತ್ಯಾಸ ಖಂಡಿತ
3: ಇಲ್ಲ.
2: ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಇದು ಸಿಗುವಂತ ಅವಕಾಶ ಕೆಲವರಿಗೆ ಮಾತ್ರ.
3: ನನ್ನ ಕೋಚ್ ಬಂದು, ಅಥ್ಲೆಟಿಕ್ ಕೋಚ್ ಬಂದು ಎಸ್ ಡಿ ಈಶಾನ್ ಸರ್, ಅರ್ಜುನ್ ಅವಾರ್ಡ್
2: ಎಸ್ ಡಿ
3: ಈಶಾನ್ ಅಂತ.
2: ಎಸ್ ಡಿ ಈಶಾನ್, ಓಕೆ.
3: ಅವರು ನನಗೆ ಚೆನ್ನಾಗಿ ತರಬೇತಿ ಕೊಟ್ರು ಸರ್. ಅವರು ಕೊಟ್ಟಿದ್ರಿಂದಾನೆ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಈ ಸಮಯದಲ್ಲಿ ಯಾರಾದ್ರೂ ಸ್ಪಾನ್ಸರ್ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
2: ಓಕೆ, ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಕೂಡ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಶಿಲ್ಪಾ ಅವರಿಗೆ ಮಾತ್ರ ಅಂತಲ್ಲ, ಬೇರೆ ಅಥ್ಲೆಟ್ಗಳಿಗೆ, ಅಥ್ಲೆಟ್ಗಳಿಗೆ ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಅಚೀವ್ ಮಾಡಿದ್ಮೇಲೆ ಸಹಕಾರ ಜಾಸ್ತಿ ಸಿಗುತ್ತೆ, ಅಚೀವ್ ಮಾಡ್ಲಿಕ್ಕಿಂತ ಮುಂಚೆ ಸಹಕಾರ ಕೊಡೋದು ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇಳ್ತಿರೋ ಯಾರು ಬೇಕಾದ್ರೂ ಕೂಡ ಈ ತರ ಅಥ್ಲೆಟ್ಸ್ ಗಳಿಗೆ ಅನುಕೂಲ ಮಾಡ್ಕೊಳ್ಳೋದ್ರೆ ಖಂಡಿತ ಮಾಡ್ಕೊಳ್ಳಿ ಅನ್ನುವ ಹಂಬಲ ಆಶಯ ನಮ್ಮದು ಕೂಡ, ಆಕಾಶವಾಣಿ ಮುಖಾಂತರ ಕೂಡ ನಾವು ಕೇಳ್ಕೊತಾ ಇದೀವಿ. ಆ ನಿಟ್ಟಿನಲ್ಲಿ ಅವರಿಗೆ ಸಹಕಾರ ಮಾಡಿ, ಯಾರಿಗಾದ್ರೂ ಕೂಡ ಅಥ್ಲೆಟ್ ಗಳಿಗೆ ಸಹಕಾರ ಮಾಡಿ, ಹೌದಾ? ನೀವು ಕೇಳ್ಕೊತೀರಿ ಅಂತ ಕಾಣ್ತಿದೆ.
3: ಖಂಡಿತ ಕೇಳ್ಕೊಳ್ತೀನಿ ಸರ್. ಸರ್ಕಾರನು ಇವಾಗ ಏನಾದ್ರೂ ಒಂದು ನ್ಯಾಷನಲ್ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ಇನ್ ಮಾಡಿದಾಗ ಅವ್ರನ್ನೊಂದು ಸ್ವಲ್ಪ ಗುರುತಿ, ಅವರು ಏನಾದ್ರೂ ಒಂದು ಏನ್ ಟ್ರೈನಿಂಗ್ ಬೇಕು ಬೇಸ್ಮೆಂಟ್ ಅದೊಂದು ಸ್ವಲ್ಪ ಮಾಡೋದಾದ್ರೆ, ಯಾರು ಅವರವರ ವೈಯಕ್ತಿಕ ಸರ್, ಅವರು ಖುಷಿ ಇದ್ದ ಕೊಟ್ಟಾಗ ಸೊ ಅವರು ನೆನೆಸ್ಕೊಳ್ತಾರೆ, ಯಾರು ಮರೆಯಲ್ಲ. ಯಾಕಂದ್ರೆ ಕಷ್ಟ ಸಮಯದಲ್ಲಿ ಯಾರು ಆಗ್ತಾರೆ ಅವ್ರು ಎಂದಿಗೂ ಮರೆಯಕ್ ಆಗೋದಿಲ್ಲ. ಖುಷಿ ಇದ್ದಾಗ ಏನ್ ಬೇಕಾದ್ರೂ ಸಿಗ್ಬೋದು ಸರ್. ಕಷ್ಟ ಅನ್ನೋ ಸಂದರ್ಭದ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಕಠಿಣ ಪರಿಶ್ರಮಗಳು. ಹಾಗಾಗಿ ಯಾರೇ ಆಗಿರ್ಲಿ, ನನ್ನಂತರ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಅವ್ರು ಮುಂದೆ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚು ಪದಕಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ಪದಕಗಳನ್ನ
2: ತರಬಹುದು ಅಂತ ಹೇಳ್ತೀರಿ. ಈಗ ನೀವು ಅಥ್ಲೆಟ್ ಆಗುವ ಕನಸನ್ನ ರಾಘವೇಂದ್ರ ಅವರು ಹುಟ್ಟಾಕಿದ್ರು. ಯಾವ ಅಥ್ಲೆಟ್ ಆಗ್ಬೇಕು ಅನ್ನುವ ಕನಸು ಅವರನ್ನು ಹುಟ್ಟಾಕಿದ್ರು? ಯಾಕೆಂತ ಹೇಳಿದ್ರೆ ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಪ್ಯಾರಾ ಅಥ್ಲೆಟ್ಗಳು ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸೂಟಬಲ್ ಆಗುವಂತಹ ಆಟಗಳನ್ನ ಆಡ್ಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಆಟ ಯಾವುದು, ಇದೇ ಆಟವನ್ನು ಆಯ್ಕೆ ಮಾಡ್ಕೊಟ್ರ ಇಲ್ಲ ಬೇರೆ ಆಟವನ್ನು ಆಯ್ಕೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದ ಹೇಗೆ?
3: ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಸಿಟ್ಟಿಂಗ್ ವಾಲಿಬಾಲ್ ಇದೆ. ಅಥ್ಲೆಟಿಕ್ ಬಂದಾಗ ನಮಗೆ ಹೇಳಿದ್ನಲ್ಲ ಸರ್, ಇವಾಗ ಒಂದು

0: ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಬ್ಲೇಡ್ ಕಾರ್ಡ್ಗಳು ಬೇಕು, ಅದು ಬೇಕಂದ್ರೆ ಫೈನಾನ್ಷಿಯಲಿ 6-8 lakhs ಇರಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಇದ್ದಾಗ ನನಗೆ ಯಾವ್ದು ಸೂಟ್ ಆಗುತ್ತೆ? ಈಗ ಸಿಟ್ಟಿಂಗ್ ಥ್ರೋಸ್ ಬಂದು ಅಂದ್ರಲ್ಲೇ ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡಬಹುದು. ಇವಾಗ ನಂದು ನಾರ್ಮಲ್ ಲೆಗ್ ಇದೆ, ಸೊ ಇವಾಗ ಅದಕ್ಕೂ ಒಂದು ಚೆನ್ನಾಗಿರೋದು ಹಾಕಿಸ್ಕೋತೀನಿ ಅಂದ್ರೆ 5 lakhs ಇವೋ, ಒಂದು 20 lakhs ವರೆಗೂ ಇದೆ. ಸೊ ನಮಗೆ ಒಂದು ಬೇಸಿಕ್ ಅಂತನಾದ್ರೂ ಹಾಕಿಸ್ಕೋಬಹುದಿತ್ತು, ಆದ್ರೆ ನಾನು ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಲ್ಲಿ ಏನಾಯ್ತೆ, ಈಗ ಅದ್ರಲ್ಲೇ ನಮ್ ಸರ್ ಹೇಳಿದ್ರು, ನನ್ ಕೋಚ್ ಇಶಾನ್ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ, ಈಗಿರೋ ಪರಿಸ್ಥಿತಿಲಿ ಹೇಗಿದೆ ಅದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅವಾಗ ಆ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ಬಂದಾಗ ಏನಂತಂದ್ರೆ ಒಳ್ಳೆ ಸ್ಪೆಷಲಿಸ್ಟ್ ಗಳು ಸಿಕ್ಕಾಗ ನಮಗೆ ಏನಂದ್ರೆ ಆಪ್ಷನಲ್, ನನಗೆ ಯಾವ್ದು ಚಾಯ್ಸ್ ಇದೆ, ಈಗ ಸಿಟ್ಟಿಂಗ್ ಓಕೆ, ಈಗ ಅದ್ ಮಾಡಕ್ಕಾಗಲ್ಲ ಸ್ಟ್ಯಾಂಡಿಂಗ್ ಅಂದಾಗ ಅದಾಗಿ ಈ ಆಪ್ಷನಲ್ ತಗೊಂಡಿದ್ದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್.
1: ಆಯ್ಕೆ ಮಾಡ್ಕೊಂಡು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ ಕಾಮನ್ವೆಲ್ತ್ ಹೋಗ್ಬೇಕಾದ್ರೆ ನೀವು ಶಾರ್ಟ್ ಪುಟ್ನ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಯಾಕೆ ಶಾರ್ಟ್ ಪುಟ್?
0: ಶಾರ್ಟ್ ಪುಟ್ ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಸರ್, ಗೌರ್ಮೆಂಟ್ನೇ ಈ ಕ್ಯಾಟಗರಿ ಅಂತ ಬಿಟ್ಟಿರುತ್ತೆ. ಅದು ನಾವು ಚಾಯ್ಸ್ ಅಲ್ಲ, ಅವರು ಬಿಟ್ಟಿರೋದ್ರಲ್ಲಿ ನಮ್ದು ಆ ಕ್ಯಾಟಗರಿ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದು. ಹಾಗಾಗಿ ಅವರು ಬಿಟ್ಟಂತ ಕ್ಯಾಟಗರಿಲಿ ನನ್ ಕ್ಯಾಟಗರಿ ಇತ್ತು, ಅದು ಯಾವ್ದು ಅಂದ್ರೆ ಸ್ಪೆಷಲಿ ಶಾರ್ಟ್ ಪುಟ್ಟೆ ಬಿಟ್ಟಿದ್ದು. ಆ ಬಿಟ್ಟಿರ್ಬೇಕಾದ್ರೆ ರ್ಯಾಂಕಿಂಗ್ ಇರ್ಬೇಕು, ನಾನು ದುಬೈಗೆ ಹೋಗಿ ಕ್ವಾಲಿಫೈ ಮಾಡಿ ಸೆಲೆಕ್ಟ್ ಆಗಿದ್ದು ಸರ್.
1: ಓಕೆ ಓಕೆ ಓಕೆ. ಈಗ ಕಾಮನ್ವೆಲ್ತ್ ಸಂಬಂಧಪಟ್ಟ ಮಾತಾಡೋಣ.
0: ಓಕೆ ಸರ್.
1: ಹೇಗಿತ್ತು ಪ್ರಿಪರೇಷನ್, ಹೇಗಿತ್ತು ನಿಮ್ಮ ಆಟ, ಅವಾರ್ಡ್ ಸ್ವೀಕಾರ ಮಾಡಿದ್ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ?
0: ಆ ಪ್ರಿಪರೇಷನ್ ಹಾರ್ಡ್ ವರ್ಕ್ ಇತ್ತು ಸರ್. ನಾನ್ ಶಾರ್ಟ್ ಪಿರಿಯಡ್ ಆದ್ರೂ ನನ್ ಕೋಚ್ ಇಶಾಂತ್ ಸರ್ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಿಸಿದ್ರು ನನ್ ಕೈಲಿ. ಏನಾಗುತ್ತೆ ಅವರಲ್ಲಿ ಅಷ್ಟು ಶಾರ್ಟ್ ಪಿರಿಯಡ್ ಅಲ್ಲಿ ಏನಾಗುತ್ತೆ ಅಷ್ಟು ಮಾಡಿದ್ರು. ಅವ್ರು ಮಾಡಿಸಿದಂತದ್ ನಾನು ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಮಾಡಿದೀನಿ. ಆ ಮಾಡಿರೋದಕ್ಕೆ ಇವತ್ತು ಏನೋ ಒಂದು ಸಾರ್ಥಕತೆ ಅನ್ಬಹುದು. ಅವ್ರು ಮಾಡಿಕೊಟ್ಟಿದ್ದು ಅವ್ರು ಹೇಗ್ ಮಾಡ್ಬೇಕು, ಹೇಗಿರ್ಬೇಕು, ಮತ್ತೆ ನಮ್ ಫುಡ್ ಇದಿರುತ್ತೆ ಅದ್ರದ್ದೆಲ್ಲ ನೋಡ್ಕೊಂಡು, ವರ್ಕ್ಔಟ್ ಇರ್ಬೋದು, ರೆಸ್ಟ್ ಇರ್ಬೋದು, ಅದು ಪರಿಶ್ರಮದಿಂದ ಬಂದು ಅದಾದ್ಮೇಲೆ ಕ್ವಾಲಿಫೈ ಆದಾಗ ಅವರಿಗೂ ಖುಷಿ ಆಯ್ತು, ನಮಗೂ ಎಲ್ಲರಿಗೂ ಖುಷಿ ಆಯ್ತು. ಅದ ನಂತರ ಇನ್ನ ಗ್ಲಾಸ್ಗೋ ಹೋಗಿದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಿಂದ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು, ಏನೋ ಒಂಥರ ನನಗೆ ಖುಷಿ, ಫಸ್ಟ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಮತ್ತೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದು, ಅದು ಅನುಭವ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಬೇರೆ ಇನ್ನು ಇಬ್ರು ಇದ್ರು ಸರ್, ಒಂದು ಬಾಸ್ಕೆಟ್ ಬಾಲ್, ಒಂದು ಸ್ವಿಮ್ಮಿಂಗ್ ಅವರಿದ್ರು ನಮ್ಮ ಪ್ಯಾರಾದಲ್ಲಿ, ಅವರು ಇದ್ರು. ಅದ್ರ ಜೊತೆಗೆ ನಾನು ಅಂದಾಗ ಏನೋ ನಮ್ಮ ದೇಶಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಇತ್ತು.
1: ಹಾಗೆ ಕೂಡ ನೀವು ಗ್ಲಾಸ್ಕೋದಲ್ಲಿ ಕೆಲವೊಂದು ವಿಡಿಯೋಸ್ಗಳು ಮಾಡಿ ರೀಲ್ಸ್ ಅನ್ನ ಮಾಡಿ ಕೂಡ ಹಾಕಿದ್ರಿ, ಅದನ್ನು ಕೂಡ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ನೋಡಿದ್ವಿ. ನೀವು ಗ್ಲಾಸ್ಕೋದಲ್ಲಿ ಕನ್ನಡ ಮಾತಾಡುವಂತದ್ದು, ಅಲ್ಲಿ ಕನ್ನಡಿಗರು ಸಿಕ್ಕಾಗ ಕನ್ನಡಿಗರು ಹರ್ಷ ಹಂಚಿಕೊಂಡಿದ್ದು, ಓ ನೀವು ನಮ್ಮ ಕನ್ನಡಿಗರು, ಹಾಗೆ ಮೆಡ್ಲು ಕೂಡ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಹುರಿದುಂಬಿಸಿದ್ದು ಕೂಡ ನಾವು ರೀಲ್ಸ್ ಗಳಲ್ಲಿ ನೋಡಿದ್ವಿ. ಹೌದಾ?
0: ಹೌದು ಸರ್, ಖುಷಿ ಆಗುತ್ತೆ ಸರ್. ನಮ್ ಭಾಷೆ ನಮ್ದು ಅಂತ ಅಂದಾಗ ನಾವು ಎಲ್ಲರೂ ಅವ್ರವ್ರ ಭಾಷೆ ಅಂದ್ರೆ ಪ್ರತಿಯೊಂದು ಭಾಷೆ ಬೇಕು ನನ್ ಬೇಡ ಅಂತ ಅನ್ನಲ್ಲ, ನಮ್ ಭಾಷೆ ಬಂದಾಗ ನಮಗೂ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಹಾಗಾಗಿ ನಾನು ನನ್ ಭಾಷೆಲಿ ಏನಾಗುತ್ತೆ ನಾನು ನನ್ ಭಾಷೆಲೇ ಮಾತಾಡಿದ್ದೀನಿ, ಅದು ಒಂಥರ ಖುಷಿನೇ. ಅಷ್ಟು ಹೊರದೇಶಕ್ಕೋಗಿ ಅಷ್ಟು ಜನಗಳ ಮಧ್ಯೆ ಬೇರೆ ಸುಮಾರು ಒಂದು 47 ಕಂಟ್ರಿ ಎಲ್ಲ ಬಂದಿತ್ತು, ಅವ್ರ ಮಧ್ಯೆ ನಾನು ನನ್ ಭಾಷೆನ ರೆಪ್ರೆಸೆಂಟ್ ಮಾಡಿದ್ದು, ನನ್ ದೇಶಕ್ಕೆ ನನ್ ಕೀರ್ತಿ ತಂದಿರೋದು ತುಂಬಾ, ಯಾಕಂತಂದ್ರೆ ನಾಟ್ ಈಜಿ. ಎಷ್ಟೋ ದೇಶಗಳ ಮಧ್ಯೆ ನಾನು ಹೋಗಿ ಅದ್ ನಿಂತಿದಾಗ, ಓ ಅಟ್ ಲೀಸ್ಟ್ ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ಕು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂಥರ ರೋಮಾಂಚನ. ಅದು ಹೇಳಕ್ಕೆ ಆಗೋದಿಲ್ಲ, ಅಸಾಧ್ಯ, ವರ್ಣನೆ ಮಾಡಕ್ ಆಗಲ್ಲ.
1: ಅಂದ್ರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯ, ಅಂದ್ರೆ ಆಯ್ಕೆ ಆಗದೇ ಬಹಳ ಮುಖ್ಯ.
0: ಹೌದು,
1: ಅಲ್ಲಿ ಆಯ್ಕೆ ಆಗಿ ನಾವು ಮೆಡಲ್ ಮಾಡೋದು ಇನ್ನೂ ದೊಡ್ಡ ಸಾಧನೆ ಅಲ್ವಾ? ಯಾಕೆಂತ ನೀವು ಹೇಳಿ 47 ದೇಶಗಳಿಂದ, ಎಲ್ಲಾ ಕಂಟ್ರಿಗಳಿಂದ, 47 ದೇಶಗಳಿಂದ ಬಂದಂತಹ ಅಥ್ಲೀಟ್ಗಳು ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದು ಮೆಡಲ್ ಆರು ಮಾಡಬೇಕು, ಕಂಚು, ಸಿಲ್ವರು, ಗೋಲ್ಡ್, ಇಲ್ಲ ಗೋಲ್ಡ್ ನ ಆಸೆಗಳು ಇರ್ತದಕ್ಕೆಲ್ಲ ಎಲ್ರಿಗೂ ಕೂಡ. ಆದ್ರೆ ಆಗ್ಲಿಲ್ಲ ಅಂದ್ರೆ ಕೂಡ ಒಂದು ಕಂಚಾರು ಆಗ್ಲಿಯಪ್ಪ ಅನ್ನುವ ಕನಸನ್ನ ಇಟ್ಕೊಂಡು ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ. ಈಗ ಶಾರ್ಟ್ ಪುಟ್ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ, ಎಷ್ಟು ಮೀಟರ್ ಅಂತರದ ನಿಮ್ಮ ಒಂದು ಈ ಕಂಚಿನ ಪಯಣ?
0: ಸರ್ ನಂದು ಅಲ್ಲಿ ಹಾಕಿದ್ದು 7.26 ಮೀಟರ್ಸ್ ಹಾಕಿದೆ. ಅಂದ್ರೆ ನಂದು
1: ನಿಮ್ದು ಹೈಯೆಸ್ಟ್? ಅದು
0: ಅದೇನೆ ಸರ್, 7.26
1: ನಿಮ್ದು ಹೈಯೆಸ್ಟ್? ಅದೇನೆ
0: ಅದೇನೆ.
1: ಓಕೆ.
0: ಅಂದ್ರೆ ಶಾರ್ಟ್ ಪಿರಿಯಡ್ ನಂದು ಇನ್ನೂ ಎಫರ್ಟ್ ಹಾಕ್ಬೋದಿತ್ತು. ಏನಕ್ಕಂದ್ರೆ ನನ್ನ ಪ್ರಾಕ್ಟೀಸ್ಗೆ ನಾನು ಸಿಲ್ವರ್ ಬ್ರಾಂಚ್ ಅಂತ ಹೇಳಿ, ಯಾಕಂತಂದ್ರೆ ನಾನಿಲ್ಲ ನಾನು ಗೋಲ್ಡ್ ಅಂತ ಹೇಳಕ್ಕಾಗಲ್ಲ. ನಾನು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2030 ಗುಜರಾತ್ ಅಹಮದಾಬಾದ್ ಅಲ್ಲಿ ನಮ್ಮ ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತಿದೆ, ಅಲ್ಲಿ ಖಂಡಿತ ಗೋಲ್ಡ್ ನನ್ನ ದೇಶಕ್ಕೆ ನನ್ನ ತಂದೆ ತರ್ತೀನಿ ಅನ್ನೋದು ನನ್ಗೆ ಹೋಪ್ ಇದೆ, ತಂದೆ ತಗೋ ಬರ್ತೀನಿ. ಆ ಶಾರ್ಟ್ ಪಿರಿಯಡ್ ಅಲ್ಲಿ ನಮ್ಗೂ ಒಂದು ಆಸೆ ಇರುತ್ತೆ, ನಂದು ಇದು ಇಷ್ಟೇ ಇದ್ದಿದ್ದು, ನಾನು ಅದನ್ನೇ ಗೋಲ್ಡ್ನೇ ತಗೋ ಬರ್ತೀನಿ. ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೂ ಗೊತ್ತಿದೆ, ನನ್ನ ಕೋಚ್ಗೂ ಗೊತ್ತಿದೆ ಏನು ಅಂತ. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಯಾವ್ದಾಗ್ಲಿ ಸರ್ ಮೆಡಲ್ ಅಂದ್ಮೇಲೆ ಒಂದು ಅದು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರೋ, ಬ್ರಾಂಚ್ ಆಗಿರ್ಬೋದು, ಅದು ನನ್ನ ದೇಶಕ್ಕೆ ಯಾವ್ದೋ ಒಂದು ರೆಪ್ರೆಸೆಂಟ್ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ತಂದಿದ್ದೀನಲ್ಲ, ಅದು ನನ್ ತುಂಬಾ ಹೆಮ್ಮೆ ಅನಿಸ್ತಿದೆ.
1: ಈಗ ನೀವು 7.26 ಅಂತ ಹೇಳಿದ್ರಿ ಅಲ್ವಾ? ಓಕೆ. ಈಗ ಸಿಲ್ವರ್ ಎಷ್ಟಿತ್ತು?
0: 8.26 36 ಏನಾಯ್ತು ಸರ್.
1: ಗೋಲ್ಡ್?
0: ಗೋಲ್ಡ್ 9.81 ಸರ್.
1: ಓಕೆ, ಬಹಳ ಅಂತರ ಇದೆ ಅಂತ ಆಯ್ತು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ.
0: ಹೌದು, ಅವರೆಲ್ಲ ಸರ್ ಒಂದು ಸಿಕ್ಸ್ ನನ್ನ ಜೊತೆ ಆಡಿರೋರೆಲ್ಲ 10, 15, 20 ಇಯರ್ಸ್ ಅವರು ಸರ್.
1: ಓಕೆ,
0: ನಾನೇ ಸ್ವಲ್ಪ ಶಾರ್ಟ್ ಪೀರಿಯಡ್ ಅಲ್ಲಿ ಹೋಗಿರುವಂತಹ ಸ್ವಲ್ಪ, ಯಾಕಂದ್ರೆ ನಾಟ್ ಎ ಈಸಿ ಒಂದು ಥ್ರೋಸ್, ಸಿಟ್ಟಿಂಗ್ ಥ್ರೋಸ್ ಅನ್ನೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಲ್ಲ, ಎವ್ರಿ ಇಯರ್ ಇಂಪ್ರೂವ್ಮೆಂಟ್. ನಮ್ಗೆ 1 ಸೆಂಟಿಮೀಟರ್ ಬರೀ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಅದೇ ಖುಷಿ ಇರುತ್ತೆ, ಅಟ್ ಲೀಸ್ಟ್ ಇವತ್ತು 1 ಸೆಂಟಿಮೀಟರ್ ಜಾಸ್ತಿ ಹೋಯ್ತು ಅಂತ. ತಕ್ಷಣದಲ್ಲಿ ಇವಾಗ ಏನು ಜೀರೋದಲ್ಲಿ ಇದ್ಕೊಂಡು ಬಂದ್ಬಿಡ್ತು, ದಿಢೀರ್ ಅಂತ ಅಂದ್ರೆ ಸ್ವಲ್ಪ ಸಮಯ ಬೇಕು. ನನಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋತೀನಿ, ಅದನ್ನ ನನ್ನ ದೇಶಕ್ಕೆ ಏನ್ ತಗೊಂಡು ಕೊಡ್ಬೇಕು ಗೋಲ್ಡ್ ತಂದಿತ್ತಾಗ ತಂದು ಕೊಡ್ತೀನಿ.
1: ಈಗ ಮೆಡಲ್ ಆಯ್ತು, ಆದಂತಹ ಸಂದರ್ಭದಲ್ಲಿ ತಮ್ಮ ಎಮೋಷನ್ಸ್ ಹೇಗಿತ್ತು?
0: ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಇವಾಗ ನೆನ್ಕೊಂಡ್ರು ನಾನು.
1: ಅಲ್ಲ, ತಗೊಂಡಿದ್ದು ನೀವು ಮೆಡಲು, ಆದ್ರೆ ಸಂತೋಷ ಆಗ್ತಿರೋದು ಮತ್ತೆ ಈ ಮೈ ರೋಮಾಂಚನ ಆಗ್ತಿರೋದು ನಮ್ಗೆ.
0: ಇಲ್ಲ ಸರ್, ನಾನು ಹೋಗ್ಬೇಕಾದಾಗ ಇದು ಪತ್ರಕರ್ತರಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಈಗ ಫ್ರೆಂಡ್ಸ್ ವಿಶಸ್ಗಳಾಗಿರ್ಬೋದು, ಮೀಡಿಯಾಗಳು ಎಲ್ಲಾದ್ರಲ್ಲೂ ಸಹ ತುಂಬಾನೇ ಅಭಿನಂದನೆಗಳು ನನಗೆ, ವಿಶಸ್ಗಳು ತುಂಬಾನೇ ಬತ್ತು. ಸರ್ಕಾರನು ಅಷ್ಟೇ, ಅದೇ ನಮ್ ಕ್ರೀಡಾ ಸಚಿವರು ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ರವಿಶಂಕರ್ ಸರ್ ಎಲ್ಲರೂ ಸಹ ಮಾಡಿದ್ರು. ನನಗೇನೋ ಒಂಥರ ಹೋಗೋ ಟೈಮಲ್ಲಿ ಒಂದು ಹುರಿದುಂಬಿಸಿ ಕಳಿಸ್ತಾರಲ್ಲ ಆತರ ಖುಷಿ. ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಲ್ಲೋ ಒಂದು ಎಲೆಮರಿ ಕಾಯ್ತಾರೆ, ಇದು ನಂದು ನನ್ ಪಾಡು ಅಂತ ಆಡ್ಕೊಂಡು ಹೋಯ್ತಿದ್ದಳು, ಎಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಿದಾರಲ್ಲ, ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಹೇಗೆ ಏನು, ಅಟ್ ಲೀಸ್ಟ್ ನಾನು ಹೋಗೋದಿಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದಾರಲ್ಲ. ನಾನು ನನ್ನ ಶ್ರಮ ಇದ್ರೂ ಆ ಶ್ರಮದ ಮುಂದೆ ಈ ಪ್ರೀತಿ ಕೊಟ್ಟಾಗ ಅದೆಲ್ಲ ಜೀರೋ ಅಂತ ಅನ್ಸ್ಬಿಟ್ಟಿದೆ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ನಾವ್ ಅದನ್ನ ಹೇಳ್ತೀವಲ್ಲ, ಈಗ ಪರಿಶ್ರಮ ಈಗ ಬರೀ ಶಿಲ್ಪ ಅವರ ಒಂದು ಮೆಡಲ್ ಮಾತ್ರ ನೋಡ್ತೀವಿ, ಎಲ್ರು ಕಾಣುವಂತದ್ದು ಅದನ್ನೇ. ಆ ಪರಿಶ್ರಮ ಇದೆಯಲ್ಲ, ಪರಿಶ್ರಮ ಹಿಂದೆ ಇರುವಂತಹ ಕಷ್ಟ ಅದು ಶಿಲ್ಪ ಮತ್ತೆ ಅವರ ಕೋಚ್ ಮತ್ತೆ ಅವರ ಜೊತೆ ಕೆಲಸ ಮಾಡಿದವ್ರು ಮಾತ್ರ ಗೊತ್ತು. ಈಗ ಸುಮ್ನೆ ಎಲ್ರು ಕೂಡ ಮೆಡಲ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಈಗ ನಾನು ಕಾಮನ್ವೆಲ್ತ್ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ವರ್ಷದ ಪರಿಶ್ರಮ ಅಂದ್ರೆ ಹಂತಗಳನ್ನ ದಾಟ್ಕೊಂಡು ಬರ್ಬೇಕಾಗತ್ತೆ. ಹಂತಗಳನ್ನ ದಾಟ್ಕೊಂಡ್ಬಂದು ಕಾಮನ್ವೆಲ್ತ್ ಹೋಗ್ಬೇಕು, ನಂತರ ಅಲ್ಲಿ ಮೆಡಲ್ ಮಾಡ್ಬೇಕು. ಇದು ಬರೀ ಒಂದಿನ ಎರಡು ದಿನದ ಕೆಲಸ ಅಂತೂ ಖಂಡಿತ ಅಲ್ಲ, ಹೌದಾ? ಇದಾದ್ಮೇಲೆ ಬಹಳ ಗುರುತಿಸೋದು ಬಹಳ ಜನ ಇದ್ದೇ ಇರ್ತಾರೆ ಅಲ್ವಾ. ಈಗ ಹಿಂದೆ ಈಗ ನೀವು ಕಷ್ಟಪಟ್ಟದಂತದ್ದು ಯಾರಿಗೂ ಗೊತ್ತಿರಲ್ಲ,
0: ಹೌದು.
1: ನೀವು ಆಗ್ಲೇ ಕೂಡ ಹೇಳಿದ್ರಿ ಫೈನಾನ್ಷಿಯಲ್ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ, ಯಾರೂ ಅವಾಗ ಮುಂದೆ ಬರಲ್ಲ, ಸ್ಪಾನ್ಸರರ್ಸ್ ಇರಲ್ಲ, ನಮ್ದೇ ಕೈಯಿಂದ ದುಡ್ಡು ಹಾಕೊಬೇಕು, ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿ. ಈಗ ಇವೆಲ್ಲ ಆದ್ಮೇಲೆ ನಿಮ್ಗೆ ಅಭಿನಂದನೆಗಳು ಮಹಾಪುರ ಬರುತ್ತೆ, ಹಣದ ಮಹಾಪುರ ಬರುತ್ತೆ, ಹೌದಾ?
0: ಇನ್ನ ಬರ್ತಾ
1: ಇದೆ ಅಲ್ಲ, ಸರ್ಕಾರದವರು ಕೂಡ ನಿಮ್ಗೆ ಕೆಲವೊಂದು ಹಣವನ್ನ ಘೋಷಣೆ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
0: ಹಾ ಸರ್, ಖುಷಿ ಆಗ್ತಿದೆ. ಅವರು 15 ಲಕ್ಷ ಕ್ಯಾಶ್ ಮತ್ತೆ ಬಿ ಗ್ರೇಡ್ ಗ್ರೂಪ್ ಕೊಟ್ಟಿದ್ದಾರೆ.
1: ಯಾರು?
0: ನಮ್ಮ ಕರ್ನಾಟಕ
1: ಸರ್ಕಾರದವರು.
0: ಸೆಂಟ್ರಲ್ ಗವರ್ನಮೆಂಟ್ ಇಂದ 10 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದ್ರಲ್ಲೂ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅದು ಜಾಬ್ ಒಂಥರ ಖುಷಿ, ಮತ್ತೆ ಏನೇ ಅಮೌಂಟ್ ಕೊಟ್ಟಿದ್ರು ನಮ್ಮ ಇದು ಜರ್ನಿಗೆ ಅದು ಸಾಕಾಗಲ್ಲ. ಏನಂತಂದ್ರೆ ಅದು ನಮ್ಗೆ ಅಷ್ಟೇ ಖರ್ಚುಗಳು ಇರುತ್ತೆ, ಬೇರೆ ಸ್ಟೇಟ್ ಗಳೆಲ್ಲ ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ಸರ್. ನಮ್ಮದ್ರಲ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಜಾಬ್ ಅಂದ ತಕ್ಷಣ ನನಗೂ ಖುಷಿ, ಓಕೆ ಜಾಬ್ ಸಿಕ್ತು, ಒಂದ್ ಲೈಫ್ ಸೆಟ್ಲ್ ಆಯ್ತು, ನಾನು ಏನೋ ಒಂದ್ ಮಾಡಬಹುದು ಅಂತ. ಇಲ್ಲ ಅದ್ರ ಜೊತೆಗೆ ಅಂದ್ರೆ ನಮ್ ಗವರ್ನಮೆಂಟ್ ಅಲ್ಲಿ ಏನಂತಂದ್ರೆ, ಈಗ ಜಾಬ್ ಹೋದ್ರೆ ನಾನು ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಹೋಗ್ತೀನಿ ಅಂದ್ರೆ ನಂದೇ ಆದ ಶೆಡ್ಯೂಲ್ ಗಳಿರುತ್ತೆ. ಈಗ ಆ ಟೈಮ್ ಅಲ್ಲಿ ಅಂದ್ರೆ ನಮ್ ಸರ್ಕಾರ ಏನು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಜೊತೆಗೆ ಮತ್ತೆ ಸ್ವಲ್ಪ ರೀಸನಬಲ್ ಇದು ಸ್ಪೋರ್ಟ್ಸ್ ಅಂತ ಕೊಟ್ಟಾಗ ನಾವು ಒಂದು ಅಚೀವ್ಮೆಂಟ್ ಮಾಡಕ್ ಆಗುತ್ತೆ. ಈಗ ವರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಅದೊಂದು ನಮಗೆ ನಮ್ ಸರ್ಕಾರ ಮಾಡಿಕೊಟ್ರೆ. ನನ್ನ ಜೊತೆಗೆ ಬೇರೆ ಪ್ಲೇಯರ್ಸ್ ಗಳು ಈ ತರ ಆಪರ್ಚುನಿಟಿ ಇದೆ, ನಾವು ಎಷ್ಟೋ ಜನ ಇದ್ದಾರೆ ಸರ್, ಅವ್ರಿಗೆ ಇನ್ನೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಆದಂಗೆ ಬೇರೆ ಬರೋ ಪ್ಲೇಯರ್ ಗೂ ಹೆಲ್ಪ್ ಆಗುತ್ತೆ. ಅವರು ತುಂಬಾ ಹೆಚ್ಚು ನಮ್ ದೇಶಕ್ಕೆ ಮೆಡಲ್ ಗಳು ತರ್ತಾರೆ, ನಮ್ಮ ಕರ್ನಾಟಕಕ್ಕಾದ್ರೂ ಸರ್ಕಾರಕ್ಕೆ ಮೆಡಲ್ ತರ್ತಾರೆ ಅಂತ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸರ್ಕಾರದ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಗಮನಿಸಿ ನಮ್ಮ ಅಥ್ಲೆಟ್ ಗಳನ್ನ ಗಮನಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಮೆಡಲ್ ಮಾಡಬಹುದು
0: ಅಲ್ವಾ.
1: ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ, ಎರಡು ಸರ್ಕಾರಗಳು ಸ್ವಲ್ಪ ಲಿಬರಲ್ ಆಗಿದ್ರೆ ಇನ್ನೂ ಚೆನ್ನಾಗಿ ನಾವು ಮೆಡಲ್ ಮಾಡಬಹುದು ಅಂತ ಹೇಳ್ತೀರಿ. ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲೇಬೇಕಾಗುತ್ತೆ, ಯಾಕೆಂದ್ರೆ ಎಲ್ರಿಗೂ ಸಿಗುವಂತಹ ಅವಕಾಶ ಖಂಡಿತ ಅಲ್ಲ ಇದು, ಕೆಲವೇ ಕೆಲರಿಗೂ ಸಿಗುತ್ತಂತ ಅವಕಾಶ. ಯಾಕೆಂತಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ವಿಚಾರದಲ್ಲೂ ಹೇಳ್ತಿರ್ತೀವಿ, ಕಲೆ ಎಲ್ರಿಗೂ ಸಿಗಲ್ಲ, ಕೆಲವ್ರನ್ನ ಮಾತ್ರ ಅದು ಕೈ ಬೀಸಿ ಕರೆಯುತ್ತೆ ಅಂತ ಹೇಳಿ. ಸ್ಪೋರ್ಟ್ಸ್ ಹಾಗೇನೆ ಅಲ್ವಾ, ಎಲ್ರನ್ನೂ ಕೂಡ ಅಪ್ಕೊಳ್ಳುತ್ತೆ, ಆದ್ರೆ ಅದು ಕರ್ಕೊಂಡು ಹೋಗುವಂತದ್ದು ಸಾಧನೆ ಮಾಡುವಂತದ್ದು ಕೆಲವೇ ಕೆಲವು ಮಂದಿನ ಆಯ್ಕೆ ಮಾಡ್ಕೊಂಡು ಹೋಗುವಂತದ್ದಲ್ವಾ?
0: ಹೌದು ಸರ್. ಅಂದ್ರೆ ಇವಾಗ ಎಲ್ಲವೂ ನಮ್ಮ ಕಣ್ಣು ಮುಂದ್ಗಡೆನೆ ಬರುತ್ತೆ ಅಂತಲ್ಲ, ಯಾವ್ದೋ ಒಂದ್ ರೂಪದಲ್ಲಿ ಬರ್ಬೋದು, ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ಬೇಡ ನಾನು ಹೋಗಲ್ಲ ಮಾಡಲ್ಲ ಅನ್ಬಾರ್ದು. ಸಿಗ ನಂದು ಈ ಕಡಿಮೆ ಅವಕಾಶದಲ್ಲಿ ಸಿಕ್ಕಿದ್ರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದು ಬೇಡ ನೆಕ್ಸ್ಟ್ ನೋಡೋಣ ಅಂತ ನಾನಲ್ಲ. ಏನೇ ಆಗಿರ್ಬೋದು ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದ

0: ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೇನೆ ನಮ್ದು ಏನಿದೆ ನಾವು ಅದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅಚೀವ್ಮೆಂಟ್ ಮಾಡಬಹುದು. ಅಂದ್ರೆ ಇವಾಗಿನ ನಮ್ಮ ಇದ್ರಲ್ಲಿ ಜಾಸ್ತಿ ಇವಾಗ ಡಾಕ್ಟರ್, ಇಂಜಿನಿಯರ್ಸ್ ಅದ ಪ್ರೊಫೆಷನ್ ಅಲ್ಲೇ ಜಾಸ್ತಿ ನೋಡ್ತಿರ್ತಾರೆ. ಸ್ಪೋರ್ಟ್ಸ್ ಗೆ ಎಲ್ಲೋ ಕೆಲವರು ಅಷ್ಟೇನೆ ಇಂಟ್ರೆಸ್ಟ್ ಕೊಡೋದು. ಇವಾಗ ಒಂದು ಹೈಸ್ಕೂಲ್ ಕಾಲೇಜ್ ಅನ್ನ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಸ್ಟಡಿ ಬೇಕು ಸ್ಟಡಿ ಬೇಕು ಅಂತಾರ. ಸ್ಟಡಿನೂ ತುಂಬಾ ಮುಖ್ಯ, ಸರಿ ಇಲ್ಲ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಗೆ ಅಂತಾನು ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಅವ್ರದೇ ಆದ ಒಂದು ಏನು ರೆಕಗ್ನೈಸ್ ಇರುತ್ತೆ, ಅವ್ರದೇ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲರೂ ಬರಬಹುದು, ಅವ್ರಿಗೂ ಒಂದು ಪ್ರತಿಭೆಯನ್ನ ತೋರಿಸಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ.
1: ಖಂಡಿತವಾಗ್ಲೂ, ಯಾಕೆ ಅಂತಂದ್ರೆ ಶಿಲ್ಪ ಅವರಿಗೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ಕುಂದೋಗ್ಬಿಟ್ಟಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದಲ್ಲೇ ಕೂಡ ಹೇಳಿದಾಗೇನೆ ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಖಂಡಿತ ಇರುತ್ತೆ. ಎಲ್ಲರಿಗೂ ಅವರವ್ರದ ಏನು ನಾವು ಹೆಂಡತಿ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂತಹ ಆಘಾತಗಳು ಅಪಘಾತಗಳು ಆದಾಗಲೂ ಕೂಡ ಕುಂದದೆ ನಾವು ಕೂಡ ಮುನ್ನಡೆದಾಗ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಶಿಲ್ಪಾ ಕೆ ಎಸ್ ಅವರು, ಹೌದಾ? ಈಗ ಎಷ್ಟೋ ಜನ ಆ ಸಂದರ್ಭದಲ್ಲಿ ಅಯ್ಯೋ ಹಿಂಗಾಗೋಯ್ತಲ್ಲ ಈ ಹುಡುಗಿಗೆ ಅಂತ ಯೋಚನೆ ಮಾಡ್ತಿದ್ರು, ಈಗ ಈ ಹುಡುಗಿ ಈ ಸಾಧನೆ ಮಾಡ್ಬಿಟ್ಲಾ ಅನ್ನುವಂತಹ ಯೋಚನೆ ಮಾಡುವಂತಹ ರೀತಿಯಲ್ಲಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಬಹಳ ದೊಡ್ಡ ಸಾಧನೆನೇ ಸರಿ ಶಿಲ್ಪಾ ಅವ್ರೆ, ಹೌದಾ?
0: ಖಂಡಿತ ಸರ್. ಇವಾಗ ಅನ್ಕೊಳ್ತಾರೆ ಈ ತರ ಆಗಿದ್ದಾಳೆ, ಸುಮ್ನೆ ಮನೇಲಿ ಮತ್ತೆ ಓಡಾಡಕ್ ಆಗುತ್ತಾ, ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋರು ಇರ್ತಾರೆ. ಕೆಲವರು ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ತಗೊಳ್ತಾರೆ ನಮ್ಮ ಜನಗಳಲ್ಲಿ ಅಂತ ಅನ್ನಕ್ ಆಗಲ್ಲ. ಆ ತರ ಇರುವ ಟೈಮಲ್ಲಿ ಏನಂತಂದ್ರೆ ಮನೆ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ತರ ಹುರಿದುಂಬಿಸ್ತಾರೆ, ಯಾರೇ ಏನೇ ಅನ್ಬಹುದು, ಯಾರೇ ಏನೇ ಮಾಡ್ಬೋದು, ನನ್ನ ಮನೇಲಿ ತುಂಬಾ ಪಾಸಿಟಿವ್ ಆಗಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಮಾಡ್ಬಹುದು. ಕೆಲವ್ರು ಹಂಗ ಅಂತಾರೆ, ಇವಾಗ ಅಯ್ಯೋ ಅವಳು ಏನ್ ಮಾಡ್ತಾಳೆ ಸುಮ್ನೆ ಹಂಗ ಹೋಗ್ತಾಳೆ ಹಿಂಗ್ ಆತರ ಮಾಡ್ತಾಳೆ ಅಂತ ಕೆಲವ್ರು ಅನ್ಕೋಬಹುದು. ಆದ್ರೆ ಇವತ್ತು ಒಂದು ಏನೋ ಅಚೀವ್ಮೆಂಟ್ ಮಾಡಿದಾಗ ಅನ್ನೋರು ಇವತ್ತು ಬೇರೆ, ಓ ಏನೋ ಒಂದ್ ಮಾಡಿದ್ಲು ಆಗ ಅನ್ನೋದೇ ಬೇರೆ ಇತ್ತು, ಇವತ್ತು ಅವರೇ ಬಾಯಲ್ಲಿ ಬೇರೆ ರೀತಿ ಮಾತು ಬರುತ್ತೆ ಸರ್.
1: ಅದೇ ಸಾಧನೆ,
0: ಅದೇ ಸಾಧನೆ, ಅದೇ ಅನ್ನಿಸ್ಕೋಬೇಕು ಆತರ.
1: ಅಭಿಪ್ರಾಯಗಳು ಬೇರೆ ಬೇರೆ ಇದ್ರು ಕೂಡ ಒಬ್ಬರ ಮಾತಿನ ದಾಟಿ ಇರುತ್ತಲ್ಲ ಏನಂತ ನಾವು ಹೇಳ್ತೀವಿ. ಈಗ ಅವರು ಹುಡುಕಲ್ಲಿ ಏನಾಗುತ್ತೆ ಅನ್ನೋರು, ಓ ಹುಡುಕಲ್ಲಿ ಆಯ್ತು ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳೋದಿಲ್ಲ, ಅದೇ ಸಾಧನೆ ಅಲ್ವಾ?
0: ಇವಾಗ ಹಳ್ಳಿಗಳಲ್ಲಿ ಏನ್ ಸರ್ ಗೊತ್ತಾ, ಸಾಮಾನ್ಯ ಈಗ ಸ್ವಲ್ಪ ಹುಡುಗರು ಹುಡುಗಿರು ಅನ್ನೋದು ತಾರತಮ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ನಮ್ಮನೆಯಲ್ಲಿ ಬರೀ ಹೆಣ್ಮಕ್ಳೆ, ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಇರ್ತಾರೆ, ಇವಾಗ ನಾವೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ಬೇಕು, ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವೇ ನೋಡ್ಕೋಬೇಕು ಮಾಡ್ಬೇಕು. ಕೆಲವೊಂದ್ ಸಂದರ್ಭದಲ್ಲಿ ಇವಳೆ ಬರ್ತಾಳೆ ಮಾಡ್ತಾಳೆ ಅಂದ್ರೆ ಇರೋದೇ ನಾವು, ಇನ್ನ ಯಾರು ಇಲ್ಲ, ಸೊ ನಾವೇ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನಲ್ಲ, ಅವ್ರ ಮನೆಗೆ ಯಾರು ಸಪೋರ್ಟ್ ಇರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಮನೆಗೆ ನಾವೇ ನಿಂತ್ಕೋಬೇಕು, ಬೇರೆಯವ್ರು ಬಂದು ನಿಂತ್ಕೊಳಕ್ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವ್ರು ಅಂದಿರೋದುಂಟು, ಆದ್ರೆ ಏನು ಮಾಡಕ್ಕಾಗಲ್ಲ, ನಮ್ಮನೆ ಪರಿಸ್ಥಿತಿಲಿ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಎಜುಕೇಶನ್ ಕೊಟ್ಟು ಒಂದು ಧೈರ್ಯ ಕೊಟ್ಟಿರೋದಕ್ಕೆ ನಾನು ಒಂದ್ ಕಡೆ ಹೋಗಿ ಮಾತಾಡ್ಬಹುದು, ಏನಾದ್ರೂ ಒಂದ್ ಕೇಳ್ಬಹುದು. ಅದೇ ನನ್ನ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ದೋಗಿದ್ರೆ ನಾನು ಹೋಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ನಾನು ಈ ಒಂದು ಅಚೀವ್ಮೆಂಟ್. ಇವಾಗ ಆತರ ಅನ್ನೋರು, ಇವಾಗ ನಾನೇ ಅವ್ರ ಮುಂದ್ಗಡೆ ಒಂದು ಏನೋ ನನ್ನ ಕೈಲಾದಷ್ಟು ನಾನು ನನ್ನ ದೇಶಕ್ಕೊಂದು ಹೆಸರು ತಗೋಬಂದಿದ್ದೀನಿ ಅಂತ ಹೇಳ್ಬೋದ್ಲೆ. ಇವಾಗ ಅವರೇ ಅಂದರು ನಾನು ಹಂಗ ಅಂದಿದ್ದೆ ಅನ್ನೋದು ಅವರಿಗೆ ಅನುವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ ಸರ್, ಅಷ್ಟೇನೆ. ಹೇಳಕ್ ಹೋಗಲ್ಲ, ಅದು ಅವ್ರ ಅಂದಿದ್ದು ಅವರವರಿಗೆ ಬಿಟ್ಟಿದ್ದದು ಅಷ್ಟೇನೆ.
1: ಈಗ ಶಿಲ್ಪಾ ಅವ್ರ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಸಮಯದಲ್ಲಿ ಶಿಲ್ಪಾ ಅವರ ಜರ್ನಿನ ಫೋಕಸ್ ಮಾಡ್ತೀವಿ, ಅವರ ಕಾಮನ್ವೆಲ್ತ್ ಫೋಕಸ್ ಮಾಡ್ತೀವಿ ಅಂದ್ರೆ ಕಷ್ಟ. ಆದ್ರೂ ಕೂಡ ಅವರ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಆಕಾಶವಾಣಿಗೆ ಬಂದು ಕೆಲವೊಂದು ವಿಚಾರಗಳನ್ನ ಅವರು ಪಟ್ಟಂತಹ ಕಷ್ಟ ಸುಖ ಹಾಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೋತೀವಿ. ನಾ ಇನ್ನೊಂದು ಕೇಳಲೇಬೇಕು, ಇದಾದ ಮೇಲೆ ನೀವು ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರಿ, ಬಹಳ ಸಂತೋಷದ ವಿಚಾರ ಎಲ್ರಿಗೂ ಕೂಡ. ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಈ ಅವಕಾಶ, ನಿಮ್ಗೆ ಸಿಕ್ಕಿದೆ ಅಂದ್ರೆ ಅಥ್ಲೆಟ್ಗಳಿಗೆ ಸಿಕ್ಕಿದೆ ಅಲ್ವಾ, ಅದ್ರದ ಒಂದು ಅನುಭವ ಹಂಚ್ಕೋಬೋದಾ?
0: ಹಾ ಸರ್, ಅದು ಅಂದ್ರೆ ಅವರು ತುಂಬಾ ಕ್ರೀಡೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓ ಅಂದ್ರೆ ಅವರು ಇನ್ವೈಟ್ ಮಾಡಿದ್ದೆ ಒಂಥರ ಖುಷಿ ಇತ್ತು, ನಾವು ಹೋಗಿ ನೋಡ್ಬೇಕು ಮಾತಾಡಿಸ್ಬೇಕು ಅನ್ನೋದಿರುತ್ತೆ. ಸರ್ ಖಂಡಿತ ಮಾತಾಡ್ಸಿದ್ರು. ಅವ್ರಿಗೆ ಏನಂತ ಅಂದ್ರೆ ನಾವು ಏನೋ ಒಂದ್ ಅನ್ಕೊಂಡು ಹೋಗಿರ್ತೀವಿ, ಅವ್ರು ನೋಡಿದ್ರೆ ನಮ್ಮನೆಯವರು ಸಂಬಂಧಿಕರು ಒಡನಾಡಿಗಳ ತರನೇ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಹೊರಗಡೆ ನೋಡಿದಾಗ ಹಾಗೆ ಅಂತ ಅನ್ಕೊಂಡು ಅವ್ರ ಜೊತೆ ಹೋದಾಗ ನಾವು ಏನೇ ಮಾತಾಡ್ತಿರೋದು ಅನ್ನೋದು ಖುಷಿ ಇರುತ್ತೆ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ, ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾರೆ, ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಮಾಡಿ ಮೋಟಿವೇಶನ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಸರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಒಂದ್ ಲಂಚ್ ಹಂಚ್ಕೊಂಡಿದ್ದಾಗಿರ್ಬೋದು, ತುಂಬಾ ಖುಷಿಯಿಂದ ಒಂದು ಫೋಟೋ ಎಂದು ಕೇಳಿದ್ರು ಅಷ್ಟೇ. ಎಲ್ಲಾ ರೀತಿಲಿ ಒಂದು ತುಂಬಾ ಸಪೋರ್ಟಿವ್ ಆಗಿತ್ತು. ಆತರನೇ ಫೀಲ್ ಇತ್ತು ನನಗೆ. ಅಲ್ಲಿ ಹೋದಾಗ ಹೋಗ್ಬೇಕಾದ್ರೆ ಹೋಗ್ತಾ ಇದೀನಲ್ಲ ಅನಿಸ್ತು. ಅಲ್ಲಿ ಹೋದಾದ್ಮೇಲೆ ನಂಗೆ ಆತರ ಫೀಲ್ ಅನ್ಸಿಲ್ಲ. ಖಂಡಿತ ತುಂಬಾ ಚೆನ್ನಾಗಿತ್ತು ಆ ಮೆಮೊರಿ. ಏನೋ ಅಂತಂದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಅವ್ರ ಜೊತೆ ಒಡನಾಟ ಇದ್ದಾಗ, ಅವ್ರ ಜೊತೆ ಕೂತ್ಕೊಂಡು ಏನೋ ಒಂದು ಊಟ ಮಾಡ್ಬೇಕಾದಾಗ, ಅವ್ರು ನಮ್ ಜೊತೆ ಕಮ್ಯುನಿಕೇಶನ್ ನಿಂತ್ಕೊಂಡು ಮಾಡಿದಾಗ, ಅಟ್ ಲೀಸ್ಟ್ ಅವರು ನಮಗೆ ಆತರ ಸಪೋರ್ಟಿವ್ ಆಗಿ ಕೊಟ್ಟಾಗ, ನಾವು ನಮ್ಮನ್ನ ನೋಡಿ ಇನ್ನು ಎಷ್ಟೋ ಜನ ಬರ್ತಾರೆ, ನಮಗೆ ಇನ್ನೂ ಹೆಚ್ಚಾಗಿ ಅಚೀವ್ಮೆಂಟ್ ಮಾಡಿ ಇನ್ನು ಹೋಗ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ.
1: ಖಂಡಿತವಾಗ್ಲು ಬಹಳ ಸಂತೋಷದ ವಿಚಾರಗಳು, ಸಂತೋಷದ ಸಂಗತಿಗಳನ್ನ ಹಂಚಿಕತಾ ಇದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ ಶಿಲ್ಪಾ. ಈಗ ಬಹಳ ಜನ ಕುಂದೋಗಿರ್ತಾರೆ, ಕುಸ್ಬಿಟ್ಟಿರ್ತಾರೆ, ಏನು ಆಗೋದಿಲ್ಲ ಆಯ್ತು ಅಂದ್ರೆ ಬಹಳಷ್ಟು ಜನ ಮದುವೆ ಆಗ್ಬಿಟ್ಟಿರ್ತಾರೆ, ಇನ್ ಬೇರೆ ಬೇರೆ ಸಂಸಾರದ ಜಂಜಾಟಗಳಲ್ಲಿ ತೊಡಗ್ಬಿಟ್ಟಿರ್ತಾರೆ. ಇಷ್ಟೇ ಬಿಡು ಮಕ್ಕಳು ಗಂಡ ಸಂಸಾರ ಅಂತ ಹೇಳಿ ಇದನ್ನೆಲ್ಲ ಮೆಟ್ಟಿ ನಿಂತು ಅವರು ಕೂಡ ಸಾಧನೆ ಮಾಡುವ ಅವಕಾಶ ಖಂಡಿತ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಉದಾಹರಣೆ ನಾವು ಶಿಲ್ಪಾ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೇ ಕಷ್ಟಗಳಿದ್ರು ಕೂಡ ಫೈನಾನ್ಷಿಯಲ್ ಆಗಿರ್ಬೋದು, ಆಮೇಲೆ ಈ ದುರ್ಘಟನೆ ಆದಂತ ಆ ಸಂದರ್ಭದಲ್ಲಿ ತನ್ನ ಕಾಲನ್ನೇ ಕಳ್ಕೊಂಡಿದ್ದಾಗ್ಬೋದು, ಎಲ್ಲಾ ಆಗಿದ್ರು ಕೂಡ ಈ ತರ ಸಾಧನೆ ಮಾಡೋದು ಬಹಳ ಚಿಕ್ಕ ವಿಚಾರ ಅಂತೂ ಖಂಡಿತ ಅಲ್ಲ. ಆ ನಿಟ್ಟಿನಲ್ಲಿ ಬಹಳಷ್ಟು ಹೆಣ್ಮಕ್ಳು ಗಂಡು ಮಕ್ಳು ಈ ಮಾತು ನಿಮ್ ಮಾತುಗಳನ್ನ ಆಕಾಶವಾಣಿ ಮುಖಾಂತರ ಕೇಳ್ತಿರ್ತಾರೆ. ಅವ್ರಿಗೆ ನೀವು ಹೇಳಬೇಕು ಅನ್ನುವ ಮಾತು ಅಂತಂದ್ರೆ ಏನ್ ಹೇಳ್ತೀರಿ?
0: ಸರಿ, ಇಲ್ಲಿ ಏಜ್ ಅನ್ನೋದೇನಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಈಗ ನನ್ಗೆ ಏಜ್ ಆಯ್ತು, ನನಗೆ ಈಗ ಚಿಕ್ಕ ವಯಸ್ಸು ಅನ್ನೋದಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನಿಮ್ಮಲ್ಲಿ ಆಸಕ್ತಿ ಇದೆಯಾ, ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ತೀರಾ, ಖಂಡಿತ ಮಾಡಬಹುದು. ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಏನಂತ ಅವ್ರು ಏನ್ ಅನ್ಕೊಳ್ತಾರ, ಇವ್ರ ಏನ್ ಅನ್ಕೊಳ್ತಾರ ಅಂತಂದ್ರೆ ನಾವೇನು ಅಚೀವ್ಮೆಂಟ್ ಮಾಡಕ್ ಆಗಲ್ಲ. ಸೊ ನಿನ್ನಲ್ಲಿ ಆ ಕೇಪಬಲ್ ಇದೆ, ನಾನ್ ಮಾಡ್ತೀನಿ, ಯಾರೇನ್ ಅನ್ಕೊಂಡ್ರೆ ನಾನ್ ಅಚೀವ್ಮೆಂಟ್ ಮಾಡ್ದಾಗ್ಲೇ ಅವರು ನನ್ನ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಖಂಡಿತ ಮಾಡಬಹುದು. ಈ ಎಕ್ಸಾಂಪಲ್, ಇವಾಗ ನಾವೇ ಅವರು ಆತರ ಅನ್ಕೊಳ್ತಾರೆ ಅಂತ ಅನ್ಕೊಂಡೋಕ್ ಹೋಗಿದ್ರೆ, ಇವಾಗ ನಂದು ಎಜುಕೇಶನ್ ಮುಗ್ದಿ ನಾನು ಪ್ರೊಫೆಷನಲ್ ಇವಾಗ ನಾನ್ ಮಾಡ್ತಿದ್ದೆ ವರ್ಕಿಂಗ್ ನೋಡಿದ್ರೆ, ಟೀಚಿಂಗ್ ಇದ್ ನೋಡಿದ್ರೆ, ಸ್ಪೋರ್ಟ್ಸ್ ಫುಲ್ ಡಿಫ್ರೆಂಟೇ ಇದೆ. ಆದ್ರೆ ಏನಂದ್ರೆ ನಿಮ್ಮಲ್ಲಿ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಫೋಕಸ್ ಮಾಡಿದ್ರೆ ಖಂಡಿತ ನೀವು ಮಾಡ್ತೀರಿ. ಅವ್ರು ಕೇಳ್ಬೇಕು, ಇವ್ರ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಅದ್ ಕಷ್ಟ. ಏನು ಅಚೀವ್ಮೆಂಟ್ ಮಾಡಕ್ ಆ ಟೈಮಲ್ಲಿ ನಿಮ್ಗೆ ಯಾರು ಮೋಟಿವೇಶನ್ ಮಾಡ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂತಂದ್ರೆ ನಿಮ್ಗೆ ಅವ್ರ ಮೇಲೆ ಟ್ರಸ್ಟ್ ಅನ್ನೋದ್ ಇರ್ಬೇಕು. ಸೊ ನೀ ಇಲ್ಲಾಂದ್ರೆ ನಿಮ್ಮಲ್ಲಿ ನಿಮ್ ಮೇಲೆ ಒಂದು ನಂಬಿಕೆ ಅನ್ನೋದು ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು. ಆ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ನೀವು ಇವಾಗ ನಾನು ಮಾಡಕ್ಕೆ ಆಗಲ್ಲ ಅಂತ. ಆಮೇಲೆ ಮನೆಯವ್ರ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಆ ಟೈಮಲ್ಲಿ ಅವ್ರದ್ದು ಸಪೋರ್ಟ್ ಇದ್ರೆ ಖಂಡಿತ ಮಾಡಬಹುದು. ಏನಾದ್ರೂ ನೀವು ಮಾಡ್ತಾನೆ ಇದ್ರೆ ಅವ್ರ ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲಾಂದ್ರೆ ನಿಮ್ ಗೈಡ್ ಮಾಡ್ತಿರಬಹುದು. ನೀವು ಹೋಗ್ತಾ ಹೋಗ್ತಾ ಒಂದು ಅಚೀವ್ಮೆಂಟ್ ಮಾಡಿ ಸಮಯ ತಕೊಂಡ್ರು, ಒಂದಲ್ಲ ಒಂದು ನೀವ್ ಏನ್ ಅನ್ಕೊಂಡಿರ್ತೀರಾ ಅದನ್ನ ಸಾಧಿಸೇ ಸಾಧಿಸ್ತೀರಾ ಸರ್.
1: ಬಹಳ ಸಂತೋಷ ಶಿಲ್ಪಾ ಅವರೇ, ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ, ಹಾಗೆ ಏನು ಸ್ಕಾಟ್ಲೆಂಡ್ ಅಲ್ಲಿ ನಡೆದಂತಹ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನ ಗೆದ್ಕೊಂಡಿದ್ದೀರಿ. ಆ ವಿಚಾರದ ಬಗ್ಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಹೇಳಿದ್ರಿ, ಆ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದಿರಿ, ಬಹಳ ಸಂತೋಷ. ಆದ್ರೆ ಇನ್ನೊಂದು ಮಾತು ನೀವು ಹೇಳಿದ್ರಿ ನನಗೆ, ಏನಂತ ಹೇಳಿದ್ರೆ ಕ್ರೀಡೆಗೆ ಪ್ರೋತ್ಸಾಹಿಸಿ, ಕ್ರೀಡಾ ಪಟುಗಳಿಗೆ ಪ್ರೋತ್ಸಾಹಿಸಿ, ನನ್ನಂತಹ ಬಹಳಷ್ಟು ಕ್ರೀಡೆ ಪಟುಗಳು ಇನ್ನೂ ಇದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡಿ, ಈ ತರ ಮೆಡಲ್ಗಳು ಒಂದಲ್ಲ ಬೇಕಾದಷ್ಟು ಬರ್ತವೆ ಅಂತ ಹೇಳಿ ಅಲ್ವಾ. ಆ ನಿಟ್ಟಿನಲ್ಲಿ ಸಾಧನೆ ಆದ್ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ಸಾಧನೆಗೆ ಮುಂಚೆ ಗುರುತಿಸಿದ್ರೆ ಕೂಡ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗುತ್ತೆ ಅನ್ನುವ ಮಾತುಗಳನ್ನ ಹೇಳಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ಕನಸುಗಳೇನಿದಾವೆ? ಗೋಲ್ಡ್ ಮಾಡುವ ಕನಸಿದವಲ್ಲ, ಆ ಕನಸಿದೆ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ಬೇಕು. ನೆಕ್ಸ್ಟ್ ಕಾಮನ್ವೆಲ್ತ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಅಲ್ಲೂ ಕೂಡ ಗೋಲ್ಡ್ ಮಾಡ್ಬೇಕು ಅನ್ನೋ ಕನಸನ್ನ ಕಾಣ್ತೀರಿ. ಆ ಕನಸೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದ.
0: ಓ ಥ್ಯಾಂಕ್ ಯು ಸರ್, ನೀವು ಸಹ ನಮ್ಮನ್ನು ಕರೆದು ಗುರುತಿಸಿ ಕರೆದಿದ್ದೀರಾ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಮ್ಮ ಜರ್ನಿ ನೀವು ಕೇಳಿದಾಗ, ನಾವು ಒಬ್ರಿಗೆ ಹೇಳಿದಾಗ, ನಮ್ಮನ್ನ ತಗೊಂಡು ಅವ್ರು ಇನ್ಸ್ಪೈರ್ ಆಗಿ ಅವರು ಅವ್ರದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಒಬ್ಬರಿಂದ ಒಬ್ಬರು ಬೆಳಿಬೇಕು ಸರ್. ಓನ್ಲಿ ಸೆಲ್ಫ್ ಅಂತ ಆದ್ರೆ ಅದು ಎಲೆ ಮರಿಕ ನಮ್ಮಲ್ಲೇ ಉಳಿದು ಬಿಡುತ್ತೆ. ನಮ್ ಕೈಲಾದಷ್ಟು ಒಬ್ರಿಗೆ ಸಹಾಯ ಮಾಡಿದ್ರೆ, ಅವ್ರು ಮತ್ತೊಬ್ರಿಗೆ ಮಾಡಿದ್ರೆ, ಹೀಗೆ ಎಲ್ಲರಿಗೂ ಸಹಾಯ

ಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದಾಗಿತ್ತು ಇಂದಿನ ಕ್ರೀಡಾಲೋಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಈಗ ಕೇಳಿ ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಸರೋದ್ವಾದನ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಠುಮ್ರಿ ಹಾಗೂ ರಂಗೇಶ್ವರಿ ರಾಗಗಳಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30, ಕಂಪನಾಂಕ 102.1 MHz. ಕೇಳಿ ಹಿಂದಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆ. SH ಬಿಹಾರಿ ಅವರ ಸಾಹಿತ್ಯಕ್ಕೆ OP ನಾಯರ್ ಅವರ ಸಂಗೀತವಿದೆ.

ಜಾವೇದ್ ಅಖ್ತರ್ ಅವರ ಸಾಹಿತ್ಯದಲ್ಲಿ, ಶಂಕರ್ ಎಹ್ಸಾನ್ ಲೋಯಿ ಅವರ ಸಂಗೀತದಲ್ಲಿ ಕೇಳಿ ಕಭಿ ಅಲ್ವಿದಾ ನಾ ಕೆಹನಾ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಆಲ್ಕಾ ಯಾಜ್ಞಿಕ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗಿನ ಪ್ರಸಾರದಲ್ಲಿ 6:10 ವಂದನ, 7:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ವನಸ್ಪಂದನ, 7:45 ಚಿತ್ರಗೀತೆಗಳು, 9:30 ವಾಟ್ಸಪ್ ಮೇಘ ಸಂದೇಶ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡದ ಚಿತ್ರಗೀತೆಗಳು, 5:30 ಯುವವಾಣಿ, 6:51 ಕೃಷಿ ರಂಗ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು 7:45 ದೆಹಲಿ ಕೇಂದ್ರದಿಂದ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಹಾಂಗ್ಕಾಂಗ್ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದ ನಾಳೆಯ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:00 10:55. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ನಿಲಯದ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಹಾಗಾದರೆ ಈಗ ಶ್ರೀದೇವಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.